ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಕಂಪನಾಕಗಳು 101.8 ಮೆಗಾಹರ್ಟ್ಸ್ಗಳು. ಇಂದು 2026 ಇಸ್ವಿ ಸೆಪ್ಟೆಂಬರ್ ತಿಂಗಳು 3ನೆಯ ತಾರೀಕು, ಇಂದು ಗುರುವಾರ. ಇಂದು ನಮ್ಮ ನಿಲಯದ ಬೆಳಗಿನ ಮೊದಲ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಭಾರತೀ ಸುಣಗಾರ

ಆಕಾಶವಾಣಿ ವಿಜಯಪುರ. ಈಗ ಕೇಳಿ ನಿನಯವು ಇಂದು ಪ್ರಸಾರ ಮಾಡುತ್ತಿರುವ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. ಇನ್ನು ಮುಂದೆ ಸರಿಯಾಗಿ 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಆಲಿಸುವಿರಿ. 6:30 ಚಿಂತನ ಡಾಕ್ಟರ್ ಗಿರಿಜಾಪತಿ NM ಅವರಿಂದ. 6:35 ರೈತರಿಗೆ ಸಲಹೆಗಳನ್ನು ಕೇಳಲಿದ್ದೀರಿ. ಈ ಬೆಳಗ್ಗೆ 6:40 ಜಾನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಗುರುವ ನಾಗಪ್ಪ ಕೋಲಾರ್ ಹಾಗೂ ಸಂಗಡಿಗರಿಂದ ಶೋಭಾನೆ ಹಾಡುಗಳನ್ನು ಕೇಳಲಿದ್ದೀರಿ. ನಿಲಯದಿಂದ ಬಿತ್ತರವಾಗುತ್ತದೆ. 7:00 ನಿಲಯದ ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಈ ಬೆಳಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ವನಸ್ಪಂದನ ಕರ್ನಾಟಕ ಹಸಿರು ಹೊದಿಕೆ, ಅರಣ್ಯ ಸಂರಕ್ಷಣಾ ಮತ್ತು ಜಲ ತಂತ್ರಗಳ ಬಗ್ಗೆ ತಿಳಿಸುತ್ತಾರೆ ಮುಖ್ಯ ಅರಣ್ಯ ರಕ್ಷಣಾಧಿಕಾರಿ ಆರ್ ರವಿಶಂಕರ್ ಅವರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ನಿಲಯದಿಂದ ಬಿತ್ತರವಾಗುತ್ತದೆ. 7:45 8:30 ಹಾಗೂ ಈ ಬೆಳಗ್ಗೆ 9:30 ಕನ್ನಡ ಚಿತ್ರಗೀತೆಗಳು ಪ್ರಸಾರ ಮಾಡುತ್ತೇವೆ. ಎಂದಿನಂತೆ ಈ ಬೆಳಗ್ಗೆ 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ. ನಂತರ ಮಿಶ್ರಗೀತೆಗಳ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್. ಇದರಲ್ಲಿ ನೀವು ಕೇಳುತ್ತೀರಿ ಭಕ್ತಿಗೀತೆ, ಭಾವಗೀತೆ, ಜಾನಪದ ಗೀತೆ ಹಾಗೂ ಹಿಂದಿ ಚಿತ್ರದ ಗೀತೆಯನ್ನು. ಬೆಳಗ್ಗೆ 10:00 ಗಾನಗಂಗೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ನಿಲಯದಿಂದ. 12:00 ಪ್ರದೇಶ ಸಮಾಚಾರ ಮೂಡಿಬರುತ್ತದೆ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಬಹುಮುಖಿ ಪ್ರತಿಭೆ ಹಾಗೂ ಶಿಕ್ಷಕಿ ಶ್ರೀಮತಿ ಅನಿತಾ ದೇಸಾಯಿ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮವಿದೆ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ತಾರ್. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆ ಕಲಬುರಗಿ ಕೇಂದ್ರದ ಸಹಪ್ರಸಾರದಲ್ಲಿ. 1:00 ಪ್ರಗತಿ ಪಥ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಕಾರ್ಯಕ್ರಮ ಮೂಡಿಬರುವುದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಸಹಪ್ರಸಾರದಲ್ಲಿ. 2:40 ಸ್ನೇಹ ಭಾರತಿ.

ಗಂಟೆ 51 ನಿಮಿಷಕ್ಕೆ ಕಿಸಾನ್ ವಾಣಿಯಲ್ಲಿ ಜಾನುವಾರುಗಳ ಉತ್ತಮ ಆರೋಗ್ಯ ಕಾಪಾಡುವಲ್ಲಿ ಲಸಿಕೆಗಳ ಮಹತ್ವ ಕುರಿತು ಡಾಕ್ಟರ್ ಸುಮತಿ ಬಿ ಆರ್ ಅವರೊಡನೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ 7:20 ನಿಮಿಷಕ್ಕೆ ಜಾನಪದ ಸಂಗೀತ ಕಾರ್ಯಕ್ರಮ ನಮ್ಮ ನಿಲಯದಿಂದ ಮೂಡಿಬರುತ್ತದೆ.

ಇನ್ನು ಈ ಸಂಜೆ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು: 5 ಗಂಟೆಗೆ ಸವಿಗಾನ, ಮಧುರ ಗೀತೆ ಗಾಯನ ಕೇಳಲಿದ್ದೀರಿ. 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ ಮಾಡಿಕೊಳ್ಳುತ್ತೀರಿ. 6:10 ಚಜ್ಜಿ ರೊಟ್ಟಿ ಚೌಳಿಕೈ ನೀತಿಕತೆ ಸರಣಿ ಕಾರ್ಯಕ್ರಮ ಮೂಡಿಬರುವುದು. 6:30 ಜಿಲ್ಲಾ ವಾರ್ತಾಪತ್ರ, 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಈ ಸಂಜೆ

ಈ ರಾತ್ರಿ 9:30ಕ್ಕೆ ಕನ್ನಡ ಭಾರತಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮಂಡ್ಯದ ಪುಸ್ತಕ ಮನೆಯ ಅಂಕೇಗೌಡ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಮೈಸೂರು ಉಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಸಹಪ್ರಸಾರ. 10:00ಗೆ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೆಲೋಡಿ ಟೈಮ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ನಿಲಯದಿಂದ ಕೇಳಲಿದ್ದೀರಿ. ಈಗ ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಕೇಳಿದ್ರಿ. ಈಗ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳ್ತೀರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವೇ ಕ್ಷಣಗಳಲ್ಲಿ.

ಕೇಳಿ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಲೋಕಪಾಲ ತಂದೆ ನರಸಿಂಹ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು.

ಇದುವರೆಗೆ ಬಸವರಾಜ್ ರಾಜಗುರು ಅವರ ಧ್ವನಿಯಲ್ಲಿ ಬಸವೇಶ್ವರರ ವಚನ ಗಾನದಲ್ಲಿ ಕೇಳಿದ್ರಿ ಭಕ್ತಿಗೀತೆಯನ್ನು. ಮುಂದಿನ ಭಕ್ತಿಗೀತೆಯನ್ನು ಕೇಳಿ. ಸೋಜಿಗದ ಸೂಜು ಮಲ್ಲಿಗೆ ಮಹಾದೇವ ನಿಮ್ಮ ಮಂಡೆ ಮೇಲೆ ದುಂಡು ಮಲ್ಲಿಗೆ. ವಿವಿಧ ಕಲಾವಿದರ ಧ್ವನಿಯಲ್ಲಿ ಈ ಗೀತೆಯನ್ನು ಕೇಳಿ.

ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ. ಇನ್ನೀಗ ಕೇಳಿ ಕೊನೆಯದಾಗಿ ದೇಶಭಕ್ತಿಗೀತೆ ವೃಂದಗಾನದಲ್ಲಿ.

ಇದುವರೆಗೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಈಗ ಸಮಯ ಆಗ್ತಾ ಇದೆ 6:30. ಇನ್ನೀಗ ಕೇಳಿ ಚಿಂತನ ಬೆಂಗಳೂರು ನಿಲಯದಿಂದ.

0: ಇದೀಗ ಆಕಾಶವಾಣಿ ಚಿಂತನ ಗಿರಿಜಾಪತಿ ಎನ್ಎಂ ಅವರಿಂದ.
1: ಅರಿವು ಮತ್ತು ಹರಿವು ಇವೆರಡು ಪದಗಳ ನಡುವೆ ಸೂಕ್ಷ್ಮ ಹಾಗೂ ಸ್ಥೂಲವಾದ ಅರ್ಥ ಹಾಗೂ ಧ್ವನಿ ವ್ಯತ್ಯಾಸಗಳಿವೆ. ಆದರೆ ಇವೆರಡನ್ನು ಪರಸ್ಪರ ಪೂರಕ ಅರ್ಥ ಹಾಗೂ ಧ್ವನಿಗಳಲ್ಲಿ ಗಮನಿಸಿದಾಗ ಮನುಷ್ಯರ ಮುಂಬಾಳಿನಲ್ಲಿ ನಿರಂತರವಾಗಿ ಅಗತ್ಯವಾದ ಅರಿವಿನ ಹರವು ಎಂಬುದರ ವೈಶಾಲ್ಯತೆ ವೇದ್ಯವಾಗುತ್ತದೆ. ಅರಿ, ಅರಿಪು, ಅರಿಮೆ, ಅರಿವು ಎಂದರೆ ತಿಳಿ, ತಿಳಿಸು, ತಿಳಿವಳಿಕೆ, ಜ್ಞಾನ ಎಂದಾದಲ್ಲಿ ಹರಿವು ಎಂಬುದು ಮುನ್ನಡೆ, ಪ್ರವಹಿಸು ಎಂದಾಗುತ್ತದೆ. ಅರಿವಿನ ಹರಿವು ಎನ್ನುವುದನ್ನು ಅಪಾರವಾದ ಜ್ಞಾನ, ಪ್ರಕಾಂಡ ಪಾಂಡಿತ್ಯ, ಅದ್ಭುತ ವಿವೇಕ, ಅಪ್ರತಿಮ ಚಾತುರ್ಯ, ಬೌದ್ಧಿಕತೆ, ಬುದ್ಧಿವಂತಿಕೆ, ಚುರುಕುಮತಿತ್ವ, ತೀಕ್ಷ್ಣಮತಿ, ಅಪಾರ ಜಾಣ್ಮೆ, ಜ್ಞಾನದ ಪ್ರವಹನ, ತಿಳುವಳಿಕೆಯ ಆಳ ಎಂದೆಲ್ಲ ವಿಶ್ಲೇಷಿಸಬಹುದಾಗಿದೆ. ಈ ಜಗತ್ತಿನಲ್ಲಿನ ಪ್ರತಿಯೊಬ್ಬ ಮನುಷ್ಯರೂ ಸಹ ಯಾವುದೇ ದೇಶ, ಭಾಷೆ, ಮತ ಪಂಥ, ಕುಲ, ಜಾತಿ ಇತ್ಯಾದಿಗಳಿಗೆ ಸೇರಿರಲಿ, ಗಂಡ ಆಗಿರಲಿ, ಹೆಣ್ಣಾಗಿರಲಿ, ಯಾವುದೇ ವಯೋಮಾನದಲ್ಲಿರಲಿ, ಅದರಲ್ಲಿಯೂ ವಿದ್ಯಾವಂತ ಅಥವಾ ಅವಿದ್ಯಾವಂತರಾಗಿರಲಿ, ಆಗಿಲ್ಲದೇ ಇರಲಿ, ತಮ್ಮ ತಮ್ಮ ದೈನಂದಿನ ಜೀವನ ನಿರ್ವಹಣೆಗೆ ಪಡೆದುಕೊಳ್ಳಬೇಕಾದದ್ದು ಅರಿವು. ಕವಿರಾಜ ಮಾರ್ಗದಲ್ಲಿ ಮಾ ಮೂಗರಂ ಅರಿಪಲ್ಕೆ ಅರಿವರ್ ಎಂದು ಹೇಳಿದೆ. ಇದರರ್ಥ ಮೂಗನಿಗೂ ಸಹ ಯಾವುದಾದರೂ ವಿಷಯದ ಬಗ್ಗೆ ತಿಳಿಸಿದಲ್ಲಿ ತಿಳಿವು ಮೂಡುತ್ತದೆ. ಈ ತಿಳವಳಿಕೆ ಎನ್ನುವುದು ಮನುಷ್ಯರು ತಮ್ಮ ತಮ್ಮ ಸುತ್ತಲಿನ ಪ್ರಕೃತಿ, ಇತರೆ ಜೀವಲೋಕದ ಪ್ರಾಣಿ ಮತ್ತು ಪಕ್ಷಿ ಪ್ರಪಂಚದೊಂದಿಗೆ ಸಮನ್ವಯ ಭಾವಗಳಿಂದ ಬಾಳುವಂತೆ ಮಾಡುವಲ್ಲಿ ದಿಕ್ಸೂಚಿ ಇದ್ದಂತೆ. ಮನಃಶಾಸ್ತ್ರಜ್ಞರು ಅರಿವನ್ನು ಸಂವೇದನೆ, ಭಾವನೆ, ಅನುಭೂತಿ, ಸಂಕಲ್ಪ, ಇಚ್ಛಾಶಕ್ತಿ, ಪ್ರೇರಣೆ ಎಂದು ವಿಶ್ಲೇಷಿಸಿದ್ದು ಇವು ಮೂರು ಪ್ರಜ್ಞೆಯ ಅಂತಿಮ ಕ್ರಿಯೆಗಳೆಂದು ಗುರುತಿಸಿದ್ದಾರೆ. ವಾಸ್ತವದಲ್ಲಿ ಮನುಷ್ಯರನ್ನು ಮನುಷ್ಯರನ್ನಾಗಿ ಮಾಡುವುದೇ ಅವರಲ್ಲಿನ ತಿಳುವಳಿಕೆಗಳು. ಈ ತಿಳುವಳಿಕೆಗಳನ್ನು ಸಂಸ್ಕಾರವೆಂದು, ಪ್ರಬುದ್ಧತೆ, ಹಿರಿಮೆ, ಹಿರಿತನ, ಉತ್ತಮ ಆದರ್ಶಮಯ ಹಾಗೂ ಅನುಸರಣೀಯ ವ್ಯಕ್ತಿತ್ವದ ಪ್ರತೀಕವೆಂದು ನೋಡಲಾಗುತ್ತದೆ. ಅಹಿಂಸೆ, ಸತ್ಯ, ದಯೆ, ಕರುಣೆ, ಪ್ರೀತಿ, ವಿಶ್ವಾಸ, ಪರಸ್ಪರ ನೇಹ ಭಾವ, ಗೌರವದ ನಡೆ ನುಡಿ ಮುಂತಾದ ಸದ್ಗುಣಗಳ, ಸಚ್ಚರಿತೆಯ ನಡಾವಳಿಗಳ ಸಂಸ್ಕೃತಿ ಎಂದು ಜಗತ್ತಿನ ಎಲ್ಲ ತತ್ವಜ್ಞಾನಿಗಳು, ಧರ್ಮ ಸೂತ್ರಗಳ ಪ್ರತಿಪಾದಕರು, ದಾರ್ಶನಿಕರು, ಪ್ರವಾದಿಗಳು, ಸಾಧು ಸಂತರು

0: ಶಿವಶರಣರು, ದಾಸರು, ತತ್ವಪದಕಾರರ ಆದಿಯಾಗಿ ಬಹುತೇಕರು ಹೇಳುತ್ತಲೇ ಬಂದಿದ್ದಾರೆ. ಅರಿವೇ ಗುರು, ನಿನಗೆ ನೀನೇ ಗುರು. ಈ ಅರಿವನ್ನು ಕ್ರಮವಾಗಿ ಆಗು ಮಾಡಿಕೊಳ್ಳುತ್ತಾ ನಿನ್ನನ್ನು ನೀನು ಸಂಪೂರ್ಣ ತಿಳಿದಾಗ ಸೃಷ್ಟಿಕರ್ತನ ಔದಾರ್ಯಗಳು ಅರ್ಥವಾಗಬಲ್ಲವು. ಹಾಗೇ ಮುಂದೆ ಸಾಗಿದಲ್ಲಿ ನೀನು ನಿನ್ನ ಮನೆಯ ಸದಸ್ಯ ಮಾತ್ರವಲ್ಲ, ನಿನ್ನ ಊರು, ನಾಡು, ದೇಶ ಹಾಗೂ ವಿಶ್ವದ ಸದಸ್ಯ ಮತ್ತು ವಿಶ್ವಪ್ರಜೆ ಎಂಬ ವಿಶಾಲ ಭಾವಗಳು ಮನೆ ಮಾಡತೊಡಗುತ್ತವೆ. ಇದರಿಂದಾಗಿ ನಮ್ಮ ನಮ್ಮೊಳಗೆ ಹುಟ್ಟಿಕೊಂಡ ಜಾತಿ, ಕುಲ, ಮತ ಧರ್ಮ, ಲಿಂಗ, ತರತಮಗಳಂತಹ ಅಜ್ಞಾನಗಳು ಇಲ್ಲವಾಗಿ ಅರಿವಿನ ಬೆಳಕು ನಮ್ಮನ್ನು ಆವರಿಸುತ್ತದೆ. ವಿಶ್ವದೊಳಗೆ ಒಂದಾಗಿ ಬಾಳಿಸುವ ವಿಶ್ವಾತ್ಮ ವ್ಯಕ್ತಿತ್ವದತ್ತ ಹೊರಳುವಂತೆ ಮಾಡುತ್ತದೆ. ಇದರಿಂದಾಗಿ ಅರಿವಿನ ಹರವನ್ನು ವಿಶ್ವಜ್ಞಾನದ ಕೋಶವೆಂದು ತಿಳಿಯಬೇಕಿದೆ. ವಿಶ್ವದ ವಿಷಮತೆಗಳಿಗೆ ತಿಲಾಂಜಲಿ ಇಡಬೇಕಿದೆ. ನಮಗಾರಿಗೂ ಯುದ್ಧ ಬೇಡ, ಶುದ್ಧ ಜ್ಞಾನ ಬೇಕು. ಬುದ್ಧನ ಮಹಾಬಳಕಿನ ಅರಿವು ಬೇಕೆಂಬ ಭಾವಗಳು ಮೂಡುತ್ತವೆ. ನಿನಗೆ ವಿಶ್ವದ ಸೃಷ್ಟಿ, ಸ್ಥಿತಿ, ಪ್ರಳಯ ಅಥವಾ ಶೂನ್ಯ ತತ್ವದ ಸೂಕ್ಷ್ಮಾತಿ ಸೂಕ್ಷ್ಮತೆಗಳು ಅರ್ಥವಾಗಬೇಕಾದರೆ ನಿನ್ನ ಅರಿವಿನ ಹರವು ವಿಸ್ತರಿಸುತ್ತಾ ಮುಂದಾಗಬೇಕಿದೆ.
1: ಇದುವರೆಗೆ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 6:35.
2: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
3: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
2: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
3: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
2: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
3: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
2: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
3: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
2: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.
1: ಕೇಳಿ ರೈತರಿಗೆ ಸಲಹೆಗಳು.

ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ರಾಧಾಕೃಷ್ಣ, ಉಪ ಕೃಷಿ ನಿರ್ದೇಶಕರು, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ವಿಜಯಪುರ. ರೈತರೇ, ನಮ್ಮ ಒಂದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ರೈತರು, ರೈತ ಮಹಿಳೆಯರು ಹಾಗೂ ಕೃಷಿ ಯುವಕರಿಗೆ ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತೀವಿ. ಅದರಲ್ಲಿ ಬೆಳೆ ಉತ್ಪಾದನೆ, ಸಮಗ್ರ ಕೃಷಿ ಪದ್ಧತಿ, ನೈಸರ್ಗಿಕ ಕೃಷಿ, ಸಾವಯವ ಕೃಷಿ, ಮಣ್ಣಿನ ಸಂರಕ್ಷಣೆ ಹಾಗೂ ನೀರಿನ ಸಂರಕ್ಷಣೆ, ತೋಟಗಾರಿಕಾ ವಿಷಯಗಳ ಬಗ್ಗೆ, ಪಶುಸಂಗೋಪನೆ ಬಗ್ಗೆ ಹಾಗೂ ಕೃಷಿಯಲ್ಲಿ ಉಪಕಸುಬುಗಳಾದಂಥ ಕುರಿ ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಅಣಬೆ ಕೃಷಿ, ಆಹಾರ ಸಂಸ್ಕರಣೆ, ಮೌಲ್ಯವರ್ಧನೆ ಹಾಗೂ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ತರಬೇತಿಗಳನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಈ ಒಂದು ತರಬೇತಿಗಳಿಂದ ರೈತರು ಹೆಚ್ಚಿನ ಒಂದು ಮಾಹಿತಿಯನ್ನು, ಅದರಲ್ಲೂ ಕೃಷಿಯಲ್ಲಿ ನವೀನ ತಾಂತ್ರಿಕತೆಗಳೇನಿದ್ದಾವೆ ಅದರ ಬಗ್ಗೆ ಜ್ಞಾನವನ್ನು ಪಡೆದುಕೊಂಡು ತಮ್ಮ ಒಂದು ಕ್ಷೇತ್ರಗಳಲ್ಲೆಲ್ಲ ಅಳವಡಿಸಿಕೊಂಡು ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಅದರಲ್ಲೂ ಉತ್ಪಾದನಾ ವೆಚ್ಚವನ್ನು, ಅನಾವಶ್ಯಕವಾದ ವೆಚ್ಚವನ್ನು ಕಡಿಮೆ ಮಾಡಿ ಉತ್ಪಾದನೆಯನ್ನು ಹೆಚ್ಚಿಸಿ ಇಳುವರಿ ಮಟ್ಟವನ್ನು ಹೆಚ್ಚಿಸಿ ಹೆಚ್ಚಿನ ಆದಾಯ ಗಳಿಸಲಿಕ್ಕೆ ನಾವು ಒಂದು ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಏನು ಈಗ ಒಂದು ಪ್ರಸಕ್ತ ಮಳೆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಪರ್ಯಾಯ ಬೆಳೆ ಪದ್ಧತಿಗಳೇನಿದ್ದಾವೆ ಅವುಗಳ ಬಗ್ಗೆಯೂ ಸಹ ನಾವು ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳಲ್ಲಿ ವಿಜ್ಞಾನಿಗಳಿಂದ ಮಾಹಿತಿಯನ್ನು ನಾವು ನೀಡ್ತಾ ಬಂದಿದ್ದೀವಿ. ಹಾಗಾಗಿ ಎಲ್ಲ ರೈತರು ಈ ಒಂದು ತರಬೇತಿ ಕೇಂದ್ರದಲ್ಲಿ, ತರಬೇತಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತರಬೇತಿಯ ಸದುಪಯೋಗವನ್ನು ಪಡಿಸ್ಕೋಬೇಕು. ನಮ್ಮ ತರಬೇತಿ ಕೇಂದ್ರದಲ್ಲಿ ತರಬೇತಿಗಳಿಗೆ ಬರೋಂಥ ರೈತರಿಗೆ ನಾವು ಏನು ಒಂದು 3 ದಿನ 5 ದಿನ 6 ದಿನ ಸಾಂಸ್ಥಿಕ ತರಬೇತಿಗಳನ್ನು ಸಹ ನಾವು ಹಮ್ಮಿಕೊಳ್ತೀವಿ. ಬರುವಂಥ ರೈತರಿಗೆ ಉಚಿತವಾಗಿ ಒಂದು ಊಟದ ವ್ಯವಸ್ಥೆ ಮತ್ತು ವಸತಿ ಸೌಕರ್ಯವನ್ನು ಸಹ ನಾವು ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ನೀಡ್ತಾ ಬರ್ತಾ ಇದ್ದೀವಿ. ಅದಲ್ಲದೆ ಏನು ಒಂದು ರೈತರಿಗೆ ಬರಲಿಕ್ಕೆ ಆಗೋದಿಲ್ಲಪ್ಪ ಅಂತ ಹೇಳಿದ್ರೆ ನಾವೇ ಒಂದು ಹಳ್ಳಿಗಳಿಗೆ ಹೋಗಿ ಹೊರಾಂಗಣ ತರಬೇತಿಗಳನ್ನು ಸಹ ನಾವು ಕಾರ್ಯಕ್ರಮಗಳನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಅದಲ್ಲದೆ ಏನು ಒಂದು ಆನ್ಲೈನ್ ತರಬೇತಿಗಳಂತ ಏನು ಹೇಳ್ತೀವಿ, ಅವರು ಕುಳಿತಲ್ಲೇ ತಮ್ಮ ಒಂದು ಮೊಬೈಲ್ ಫೋನ್ ಮುಖಾಂತರ ಲಾಗಿನ್ ಆಗಿ

0: ನಾವು ಮುಂಚೆನೆ ಏನು ಪ್ರಕಟಣೆ ಮಾಡ್ತೀವಿ ಆ ಒಂದು ತರಬೇತಿ ಕಾರ್ಯಕ್ರಮ ಇಂಥ ವಿಷಯದ ಬಗ್ಗೆ ಇರುತ್ತೆ ಅಂತ ನಾವು ದಿನಪತ್ರಿಕೆಗಳಿರ್ಬೋದು ಅಥವಾ ವಾಟ್ಸಪ್ ಗ್ರೂಪಲ್ಲಿರ್ಬೋದು ಅಥವಾ ರೇಡಿಯೋ ಮುಖಾಂತರ ಇರ್ಬೋದು ನಾವು ಪ್ರಚಾರ ಮಾಡ್ತೀವಿ. ಅದನ್ನು ತಿಳ್ಕೊಂಡು ಆನ್ಲೈನ್ನಲ್ಲಿ ಸಹ ರೈತರು ಭಾಗವಹಿಸಿ ತರಬೇತಿ ಕಾರ್ಯಕ್ರಮಗಳ ಒಂದು ಸದುಪಯೋಗವನ್ನು ಪಡ್ಕೋಬಹುದು. ಅದಲ್ಲದೆ ನಾವು ಏನು ಒಂದು ವಿಶೇಷ ತರಬೇತಿಗಳನ್ನು ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಆಯೋಜನೆ ಮಾಡ್ತಿದ್ದೀವಿ, ಆ ಒಂದು ತರಬೇತಿಗಳಲ್ಲಿ ಭಾಗವಹಿಸಿ ಪೂರ್ಣಗೊಳಿಸಿದವರಿಗೆ ನಾವು ಸರ್ಟಿಫಿಕೇಟ್ಗಳನ್ನು ಸಹ ನಾವು ನೀಡ್ತೀವಿ. ಆ ಒಂದು ಸರ್ಟಿಫಿಕೇಟ್ಗಳ ಮುಖಾಂತರ ಅವರಿಗೆ ಏನೋ ಒಂದು ಬ್ಯಾಂಕ್ಗಳಿಂದ ಒಂದು ಸಾಲ ಸೌಲಭ್ಯವನ್ನು ಸಹ ಸಿಗುತ್ತೆ ಅನ್ನೋ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದರಿಂದ ಅವರು ಉದ್ದಿಮೆಗಳನ್ನು ಸಹ ಪ್ರಾರಂಭ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಸಹ ನಾನು ಹೇಳಲಿಕ್ಕೆ ಬಯಸ್ತೀನಿ. ಒಟ್ಟಾರೆ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಕ್ಕೆ ರೈತರು ಆಗಮಿಸಿ ತಮ್ಮ ಒಂದು ಆಸಕ್ತಿ ಯಾವ ಒಂದು ತರಬೇತಿಗೆ ಬೇಕಿರುತ್ತೋ ಆ ಒಂದು ತರಬೇತಿಗಳಲ್ಲಿ ತಾವೆಲ್ಲ ನೋಂದಾಯಿಸಿಕೊಂಡು ತರಬೇತಿಗಳಲ್ಲಿ ಭಾಗವಹಿಸಿ ತರಬೇತಿ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಒಂದು ರೀತಿಯಲ್ಲಿ ಭಾಗವಹಿಸಿ ನೀವು ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ನಾನು ವಿನಂತಿಸ್ಕೋತೀನಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಒಂದು ದೂರವಾಣಿ ಸಂಖ್ಯೆಯನ್ನು ತಾವು ಬರ್ಕೋಬೋದು, 8277930604. ಧನ್ಯವಾದಗಳು.
1: ಇದುವರೆಗೆ ರೈತರಿಗೆ ಸಲಹೆಯನ್ನು ಕೇಳಿದ್ರಿ. ಇನ್ನೀಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಗಂಗವ್ವ ನಾಗಪ್ಪ ಕೋಲ್ಕಾರ್ ಹಾಗೂ ಸಂಗಡಿಗರಿಂದ ಸೋಮಾನೆ ಹಾಡುಗಳು.

ಇದುವರೆಗೆ ಈ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗಂಗವ್ವ, ನಾಗವ್ವ, ಕೋಲ್ಕರ್ ಹಾಗೂ ಸಂಗಡಿಗರಿಂದ ಸೋಬಾನೆ ಹಾಡುಗಳನ್ನು ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಸಮಯ ಬೆಳಗಿನ 6:55. ಕೆಲವೇ ಕ್ಷಣಗಳಲ್ಲಿ ಕೇಳ್ತೀರಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: कालस्थेन भारतीय राजदूतेन सामाजिक संचार पटले प्रकाशिते एकस्मिन् संदेशे उक्तं यत् आपदुद्धार सहायतां वहत् भारतस्य पञ्चमं विमानं ह्यः हिमालयीय राष्ट्रं प्राप्तम्। विमाने विशिष्ट सुरंगोद्धारोपकरणैः सुसज्जितं एकादश सदस्यात्मकं आपदुद्धार दलं अथ 15.5 टन परिमिताः च अत्यावश्यकाः औषधयः आसन। भारतीय वायुसेनया प्रभावित क्षेत्रेभ्यः अत्यावश्यक सामग्रीणां परिवहनाय अनेकानि विमानानि संचालितानि। भारतेन विशिष्टानवेशनोद्धार सहायता अपि प्रदत्ता। केन्द्रीय कृषि ग्रामीण विकास मन्त्री शिवराज सिंहः अद्य मुम्बई नगरे बैंक संस्थानैः अथ राज्य ग्रामीण जीविकोपक्रमैः च सह उच्चस्तरीयोपवेशनस्य अध्यक्षतां करिष्यति। दीर्घकालात् लंबित ऋण स्वीकृतेः अथ धनराशेः समये वितरणस्य च समस्यायाः समाधानं प्राप्तुम् उपवेशने प्रयत्नः भविष्यति। महिला क्रिकेट क्रीडायाम् अद्य संयुक्तारबामीरातस्य दुबई अन्ताराष्ट्रिय क्रीडाङ्गणे ऐषमः महिला एशिया चषक प्रतिस्पर्धायाः ग्रुप ए इत्यस्य द्वितीय द्वन्द्वे भारतीय दलं हांगकांग दलं सम्मुखीकरिष्यति। स्पर्धेयं भारतीय समयानुसारं रात्रौ 8 PM प्रारप्स्यते। इति वार्ताः।
1: ಆಕಾಶವಾಣಿ ವಿಜಯಪುರ ಸಮಯ ಬೆಳಗಿನ 7 AM ನಿಲಯದ ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಇನ್ನು ಮುಂದೆ ಸರಿಯಾಗಿ 7:15 ವನಸ್ಪಂದನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ನಿಲಯದಿಂದ. 7:45 ಚಿತ್ರಗೀತೆಗಳು, 8:30 ಹಾಗೂ 9:30 ಮತ್ತೆ ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುತ್ತದೆ. ಈ ಬೆಳಗ್ಗೆ 9:00 ಚಜ್ಜಿ ರೊಟ್ಟಿ ಚೋಡಿಕಾಯಿ, ನಂತರ ಮಿಶ್ರಗೀತೆಗಳ ಕಾರ್ಯಕ್ರಮ. 12:05 ವನಿತಾ ವಿಹಾರ, 12:30 ಆರೋಗ್ಯ ಸಂಚಿಕೆ, 1:00 ಪ್ರಗತಿಪಥ, 2:40 ಸ್ನೇಹ ಭಾರತಿ. ಇನ್ನು ನಿಲಯದ ಸಂಜೆಯ ಪ್ರಸಾರದಲ್ಲಿ ಸಂಜೆ 5:00 ಸವಿಗಾನ, 6:00 ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತೀರಿ. 6:10 ಎಂದಿನಂತೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಸರಣಿ ಮೂಡಿ ಬರುವುದು. 6:30 ಜಿಲ್ಲಾ ವಾರ್ತಾಪತ್ರ, 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಲಿದ್ದೀರಿ. ಈ ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜಾನುವಾರುಗಳು ಉತ್ತಮ ಆರೋಗ್ಯ ಕಾಪಾಡುವಲ್ಲಿ ಲಸಿಕೆಗಳ ಮಹತ್ವ, ಈ ವಿಷಯ ಕುರಿತು ಡಾಕ್ಟರ್ ಸುಮತಿ ಬಿ.ಆರ್. ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್. ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ನಿಲಯದಿಂದ ಮೂಡಿಬರುವುದು. ರಾತ್ರಿ 9:30 ಕನ್ನಡ ಭಾರತಿ, 10:00 ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ. ಈಗ ಸಮಯ 7:02 ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆಲಿಸುತ್ತೀರಿ. ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
2: ಆಕಾಶವಾಣಿ ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
3: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ 3ನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಊಟಕ್ಕೆ ಮೊದಲು ಅಥವಾ ಸಾಕು ಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ನಿಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಮಣಿ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಮಿತಿ ಸಭೆ. 29,679 ಕೋಟಿ ಹೂಡಿಕೆ ಯೋಜನೆಗಳಿಗೆ ಒಪ್ಪಿಗೆ. ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಇಂದು ಚಿತ್ರದುರ್ಗಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯದಲ್ಲಿ ತೀವ್ರ ಬರಗಾಲ, ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡುವಂತೆ ಕೇಂದ್ರಕ್ಕೆ ಉಪಮುಖ್ಯಮಂತ್ರಿ ಆಗ್ರಹ. ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆ ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ಈಗ ವಾರ್ತೆಗಳ ವಿವರ. ರಾಜ್ಯದ ಕೈಗಾರಿಕಾ ಕ್ಷೇತ್ರದಲ್ಲಿ ಒಟ್ಟು 29,679 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ 9 ಹೊಸ ಮತ್ತು ಹೆಚ್ಚುವರಿ ಹೂಡಿಕೆಯ 8 ಯೋಜನಾ ಪ್ರಸ್ತಾವಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಒಪ್ಪಿಗೆ ದೊರೆತಿದೆ. ಈ ಯೋಜನೆಗಳಿಂದ ಒಟ್ಟಾರೆ 66,360 ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಕೈಗಾರಿಕೆಗಳಿಗೆ ಪರವಾನಿಗೆ ನೀಡುವ ಯೋಜನಾ ವರದಿಗಳನ್ನು ಸರಿಯಾಗಿ ಪರಿಶೀಲಿಸಬೇಕು. ಯೋಜನೆಗೆ ಪರವಾನಿಗೆ ಪೂರ್ವದಲ್ಲಿ ಆಡಿಟ್ ಕಡ್ಡಾಯವಾಗಿ ನಡೆಸಬೇಕು. ಇದಕ್ಕಾಗಿ ಹೊಸ ಆಡಿಟ್ ತಂಡವನ್ನು ರಚಿಸಬೇಕು ಎಂದು ಮುಖ್ಯಮಂತ್ರಿ ಹಣಕಾಸು ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೈಗಾರಿಕಾ ನೀತಿಯಲ್ಲಿನ ಎಲ್ಲ ಅಂಶಗಳನ್ನು ಸಮರ್ಪಕವಾಗಿ ಅನುಸರಿಸಬೇಕು. ಕೈಗಾರಿಕೆಗಳ ಸ್ಥಾಪನೆ ಮತ್ತು ವಿಸ್ತರಣೆಗೆ ಉತ್ತೇಜನ ನೀಡಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಮಹಿಳೆಯರು ಸವಾಲುಗಳನ್ನು ಮೆಟ್ಟಿ ಉದ್ದಿಮೆ ಕಟ್ಟುವ ಮನೋಭಾವ ಉಳ್ಳವರು ಹಾಗೂ ಉತ್ತಮ ಚಿಂತಕರು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಮಹಿಳಾ ಉದ್ಯಮಿಗಳ ದಿನದ 5ನೇ ಆವೃತ್ತಿ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿಯಿಂದ ಸಂಸತ್ತಿನವರೆಗೆ ಮಹಿಳಾ ನಾಯಕತ್ವದ ಅಗತ್ಯವಿದೆ. ಮಹಿಳಾ ಸಬಲೀಕರಣಕ್ಕೆ ತಮ್ಮ ಸರ್ಕಾರ ಬದ್ದವಾಗಿದೆ ಎಂದರು. ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಕುಟುಂಬದ ಕಣ್ಣು ಎಂದು ಭಾವಿಸಲಾಗುತ್ತದೆ. ಮಹಿಳಾ ಉದ್ಯಮಿಗಳು ರಾಜ್ಯದ ಅಭಿವೃದ್ಧಿಯ ಪಥದಲ್ಲಿ ಭಾಗಿಗಳಾಗಬೇಕು. ಸಮಾಜದ ಜವಾಬ್ದಾರಿಯನ್ನು ಹೊರುವ ಮಹಿಳಾ ಉದ್ದಿಮೆದಾರರಿಗೆ ತಮ್ಮ ಸರ್ಕಾರ ಸಂಪೂರ್ಣ ಬೆಂಬಲ ನೀಡುತ್ತದೆ ಎಂದು ತಿಳಿಸಿದರು. ಇಂದು ಚಿತ್ರದುರ್ಗ ಜಿಲ್ಲೆಗೆ ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಭೇಟಿ ನೀಡಲಿದ್ದಾರೆ. ರಾಜ್ಯಪಾಲರು ಬೆಳಗ್ಗೆ 11 ಗಂಟೆಗೆ ಹಿರಿಯೂರು ತಾಲೂಕಿನ ಹೊಸೆಯಳನಾಡು ಗ್ರಾಮಕ್ಕೆ ಆಗಮಿಸಲಿದ್ದು 11:30ಕ್ಕೆ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಶಾಲಾ ಕೊಠಡಿಗಳು, ಪ್ರಾರ್ಥನಾ ಮಂದಿರ ಹಾಗೂ ಕುಟೀರಗಳನ್ನು ಉದ್ಘಾಟಿಸಲಿದ್ದಾರೆ. ಶಾಲೆಯ ಸುಜ್ಞಾನ ಸಭಾಂಗಣದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸುತ್ತೂರು ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ, ಹೊಸದುರ್ಗ ಶಾಸಕ ಬಿಜಿ ಗೋವಿಂದಪ್ಪ, ಸಂಸದ ಗೋವಿಂದ ಎಂ ಕಾರಜೋಳ್ ಸೇರಿದಂತೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ರಾಜ್ಯಪಾಲರ ಭೇಟಿ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು

0: ಪೊಲೀಸ್ ಇಲಾಖೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದೆ. ರಾಜ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿದರೆ ಕಳೆದ ವರ್ಷಕ್ಕಿಂತ ಈ ಬಾರಿ ಭೀಕರ ಬರಗಾಲ ಎದುರಾಗಿದೆ. ಸೆಪ್ಟೆಂಬರ್ 15ನೇ ತಾರೀಖಿನವರೆಗೆ ಬರ ವೀಕ್ಷಣೆ ನಡೆಸಿ ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಚಾಮರಾಜನಗರ ತಾಲೂಕಿನ ಮಲಿಯೂರು ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲೂ ಬರ ಪರಿಶೀಲನೆ ನಡೆಸಲಾಗುವುದು. ಕಳೆದ ವರ್ಷ ಬರದಿಂದ ರಾಜ್ಯ 39,000 ಕೋಟಿ ರೂಪಾಯಿಗಳಷ್ಟು ಬೆಳೆ ಹಾನಿ ಅನುಭವಿಸಿತ್ತು. ಈ ಬಾರಿ ಕೂಡ ರಾಜ್ಯದಲ್ಲಿ ತೀವ್ರ ಬರಗಾಲದ ಪರಿಸ್ಥಿತಿ ಇದ್ದು ಸರ್ಕಾರ ಸಲ್ಲಿಸುವ ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಅವರು ಆಗ್ರಹಿಸಿದರು. ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆ ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯದಲ್ಲಿಯೇ ಪ್ರಥಮ ಹಾಗೂ ದೇಶದಲ್ಲಿ 9ನೇ ಸ್ಥಾನ ಪಡೆದಿದೆ ಎಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಜರುಗಿದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯು ನಮ್ಮ ದೇಶದಲ್ಲಿ ಒಂದು ಪ್ರಮುಖ ಯೋಜನೆಯಾಗಿದೆ ಎಂದರು. ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ವತಿಯಿಂದ ಇಂದು ಗಂಗಾವಳಿ ಕರಾವಳಿ ಉಳಿಸಿ ಜಾಗೃತಿ ಅಭಿಯಾನದ ಭಾಗವಾಗಿ ಕಾರವಾರ ಅಂಕೋಲಾ ಗೋಕರ್ಣ ಚಲೋ ಜಾಥಾ ಆಯೋಜಿತವಾಗಿದೆ. ಬೆಳಿಗ್ಗೆ 10 ಗಂಟೆಗೆ ಗೋಕರ್ಣದ ಜನತೆ ಜೊತೆ ಜಾಥಾ ತಂಡ ಅಲ್ಲಿನ ಗ್ರಾಮ ಪಂಚಾಯಿತಿಗೆ ಹಕ್ಕೊತ್ತಾಯ ಸಲ್ಲಿಸಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಸಂಚಾಲಕರಾದ ಗಣಪತಿ ಕೆ ಬಿಸ್ಲಕೊಪ್ಪ.
1: ಈ ಜಾಥಾದ ಮುಖ್ಯ ಉದ್ದೇಶ ಏನಂತ ಕೇಳಿದ್ರೆ, ಉತ್ತರ ಕನ್ನಡ ಜಿಲ್ಲೆಯ ಬೇಡ್ತಿ ಗಂಗಾವಳಿ ಅಘನಾಶಿನಿ ನದಿ ತಿರುವು ಯೋಜನೆಗಳನ್ನ ಸರ್ಕಾರವು ಕೈಬಿಡಬೇಕು ಎಂದು ಆಗ್ರಹಿಸಿ ಜಾಥಾ ಹಕ್ಕೊತ್ತಾಯ ಹೋರಾಟ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಜನತೆಗೆ ಕರೆ ಕೊಡುವುದೇನೆಂದ್ರೆ, ಕಾರವಾರ, ಅಂಕೋಲಾ, ಗೋಕರ್ಣ, ಯಲ್ಲಾಪುರ, ಶಿರಸಿ, ಸಿದ್ದಾಪುರ, ಕುಮಟಾ ತಾಲೂಕುಗಳ ಸಾಮಾಜಿಕ ಮುಖಂಡರು, ಪರಿಸರ ಸಂಘ ಸಂಸ್ಥೆಗಳು, ರೈತರು, ಮೀನುಗಾರರು, ವನವಾಸಿಗಳು ಜಾಥಾ ಸಭೆಯಲ್ಲಿ ಹಕ್ಕೊತ್ತಾಯ ಮಾಡಲಿದೆ. ತಾವೆಲ್ಲರೂ ಪಾಲ್ಗೊಳ್ಳಿ ಅಂತ ಈ ಸಂದರ್ಭದಲ್ಲಿ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯಿಂದ ಮನವಿ ಮಾಡ್ತಾ ಇದ್ದೇನೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಋತುಮಾನದ ಇನ್ಫ್ಲುಯೆನ್ಸಾ ಜ್ವರವು ಸಾಂಕ್ರಾಮಿಕ ರೋಗವಾಗಿದ್ದು ಇದು ಗಂಭೀರ ಪರಿಣಾಮ ಉಂಟುಮಾಡಬಹುದು. ಹಾಗಾಗಿ ಸಾಂಕ್ರಾಮಿಕ ರೋಗದ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಎಂದು ವಿಜಯನಗರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಷಣ್ಮುಖ್ ನಾಯಕ್ ತಿಳಿಸಿದ್ದಾರೆ. ಸಾಂಕ್ರಾಮಿಕ ರೋಗದ ರಕ್ಷಣೆಗಳ ಕುರಿತು ಸಾರ್ವಜನಿಕರು ಮುನ್ನೆಚ್ಚರಿಕೆಯಾಗಿ ಕೆಲ ಅಂಶಗಳನ್ನು ಕೈಗೊಳ್ಳುವ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
5: ಸಾಮಾನ್ಯವಾಗಿ ಫ್ಲೂ ಎಂದು ಕರೆಯಲಾಗುವ ಋತುಮಾನದ ಜ್ವರ ಹವಾಮಾನ ಬದಲಾವಣೆಯ ಸಮಯದಲ್ಲಿ ಜನವರಿಯಿಂದ ಮಾರ್ಚ್ ಹಾಗೂ ಜುಲೈಯಿಂದ ಸೆಪ್ಟೆಂಬರ್ ವರೆಗೆ ಹೆಚ್ಚಾಗಿ ಕಂಡುಬರುತ್ತದೆ. ಇದು ಒಂದು ವೈರಲ್ ಜ್ವರ. ಇದರೊಳಗೆ ರೋಗ ಲಕ್ಷಣಗಳು ಅಂದ್ರೆ ಜ್ವರ, ಕೆಮ್ಮು, ಗಂಟಲು ನೋವು, ಮೈಕೈ ನೋವು ಹಾಗೂ ಉಸಿರಾಟದ ತೊಂದರೆ ಇರ್ತದೆ. ಇದು ಸೆಲ್ಫ್ ಲಿಮಿಟಿಂಗ್ ಇಲ್ನೆಸ್ ಇರ್ತದೆ ಮೆಜಾರಿಟಿ ಕೇಸಸ್ ಅಲ್ಲಿ. ಇಲ್ಲಿ ಹೆಚ್ಚಿನ ಅವೇರ್ನೆಸ್ ಮತ್ತೆ ಪ್ರಿಕಾಷನ್ಸ್ ಬೇಕಾಗಿರೋದು ಸಣ್ಣ ಮಕ್ಕಳು, ಗರ್ಭಿಣಿ ಹೆಣ್ಮಕ್ಳು, ವಯಸ್ಸಾಗಿರೋರು, ಕ್ರಾನಿಕ್ ಡಿಸೀಸ್ ಇಂದ ಸಫರ್ ಆಗ್ತಿರೋರು, ಇದ್ರ ಬಗ್ಗೆ ಸ್ವಲ್ಪ ಅವೇರ್ ಇರಬೇಕಾಗ್ತದೆ. ಅವ್ರಿಗೇನಾದ್ರೂ ಉಸಿರಾಟದ ತೊಂದರೆ ಇದ್ರೆ ತಕ್ಷಣಕ್ಕೆ ಹತ್ತಿರದ ಆಸ್ಪತ್ರೆಯಲ್ಲಿ ಹೋಗಿ ತೋರಿಸ್ಕೋಬೇಕಾಗ್ತದೆ. ಕೇಸಸ್ ಬಂದ ತಕ್ಷಣ IHIP ಪೋರ್ಟಲ್ ಅಲ್ಲಿ ಡೇ ವೈಸ್ ರಿಪೋರ್ಟ್ ಮಾಡ್ಲಿಕ್ಕೂ ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ. ಜಿಲ್ಲೆಯಲ್ಲಿ ಇಲ್ಲಿ ತನಕ ನಮಗೆ 17 ಕೇಸಸ್ ಬಂದಿದೆ. ಎಲ್ಲಿನೋ ಕ್ಲಸ್ಟರಿಂಗ್ ಅಥವಾ ಔಟ್ಬ್ರೇಕ್ ತರ ನಮಗೆ ಕಂಡು ಬಂದಿರುವುದಿಲ್ಲ.
0: ರಾಜ್ಯದಲ್ಲಿ ಪ್ರವಾಸೋದ್ಯಮ ಮೂಲಸೌಕರ್ಯವನ್ನು ಬಲಪಡಿಸುವ ಮತ್ತು ಖಾಸಗಿ ಹೂಡಿಕೆಗೆ ಮತ್ತಷ್ಟು ಉತ್ತೇಜಿಸುವ ನಿಟ್ಟನಲ್ಲಿ ಇಂಧನ ಹಾಗೂ ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ರಾಜ್ಯದ ಹೋಟೆಲ್ ವಲಯದ ಹಲವು ಮಹತ್ವದ ಯೋಜನೆಗಳಿಗೆ ಅನುಮೋದನೆ ನೀಡಲಾಯಿತು. ಪ್ರವಾಸೋದ್ಯಮ ನೀತಿಯಡಿ 8 ಪ್ರೀಮಿಯಂ ಮತ್ತು 10 ಬಜೆಟ್ ಹೋಟೆಲ್ಗಳು ಸೇರಿದಂತೆ ಒಟ್ಟು 18 ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ. ಸಭೆಯಲ್ಲಿ ಕರ್ನಾಟಕ ಪ್ರವಾಸೋದ್ಯಮ ನೀತಿಯಡಿ 35 ಪ್ರೀಮಿಯಂ ಹಾಗೂ 43 ಬಜೆಟ್ ಹೋಟೆಲ್ಗಳು ಸೇರಿದಂತೆ ಒಟ್ಟು 78 ಯೋಜನೆಗಳಿಗೆ ತಾತ್ವಿಕ ಅನುಮೋದನೆ ನೀಡಲಾಯಿತು. ಹೊಸ ಹೋಟೆಲ್ ಯೋಜನೆಗಳಿಂದ ಪ್ರವಾಸಿ ತಾಣಗಳಲ್ಲಿ ಗುಣಮಟ್ಟದ ವಸತಿ ಸೌಲಭ್ಯ ಹೆಚ್ಚುವುದರ ಜೊತೆಗೆ ಖಾಸಗಿ ಹೂಡಿಕೆ, ಸ್ಥಳೀಯ ಉದ್ಯೋಗ ಹಾಗೂ ಪ್ರವಾಸೋದ್ಯಮ

0: ಆಧಾರಿತ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ದೊರೆಯಲಿದೆ. ಇದೇ ತಿಂಗಳ 6ರಂದು ಬೆಂಗಳೂರಿನ ಪ್ಯಾಲೇಸ್ ಗ್ರ್ಯಾಂಡ್ಸ್ ಗಾಯತ್ರಿ ವಿಹಾರ ಕನ್ವೆನ್ಷನ್ ಸೆಂಟರ್ನಲ್ಲಿ ಸ್ಟಡಿ ಅಬ್ರಾಡ್ ಮೇಳ ನಡೆಯಲಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ ಅವರು, ಜಗತ್ತಿನ ಪ್ರಮುಖ 70 ಅತ್ಯುತ್ತಮ ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ನೇರವಾಗಿ ಭಾಗವಹಿಸಲಿದ್ದಾರೆ ಎಂದರು. ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಮೈಸೂರು, ಬೆಳಗಾವಿ ಜಿಲ್ಲೆಗಳಲ್ಲಿ ಆಹಾರ ಮಳಿಗೆಗಳ ತಪಾಸಣೆ ಚುರುಕುಗೊಳಿಸಲಾಗಿದೆ. ಕಳಪೆ ಸಿಹಿ ತಿಂಡಿ ಘಟಕಗಳನ್ನು ಬಂದ್ ಮಾಡಲಾಗಿದ್ದು, ಕೆಎಫ್ಸಿ ಹಾಗೂ ಕೃತಕವಾಗಿ ಹಣ್ಣು ಮಾಡುವ ಘಟಕಗಳಿಂದ ಮಾದರಿ ಸಂಗ್ರಹಿಸಲಾಗಿದೆ ಎಂದು ಹೇಳಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಧಾರವಾಡ ತಾಲೂಕಿನ ಧಾರವಾಡ ಹಳಿಯಾಳ ರಾಜ್ಯ ಹೆದ್ದಾರಿ ರಸ್ತೆಯಿಂದ ಬೆನಕನಕಟ್ಟಿ ರಸ್ತೆಯ ಸುಧಾರಣೆ ಹಾಗೂ ಅಭಿವೃದ್ದಿ ಕಾಮಗಾರಿಗೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಎಸ್ಲಾಡ್ ಭೂಮಿ ಪೂಜೆ ನೆರವೇರಿಸಿದರು. ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ವಿವಿಧ ಯೋಜನೆಗಳಡಿ ಕೈಗೊಂಡಿರುವ ಕಾಮಗಾರಿಗಳನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2026-27 ಸಾಲಿಗೆ ದಸರಾ ಕ್ರೀಡಾ ಸ್ಪರ್ಧೆಗಳನ್ನು ನಾಳೆಯಿಂದ ಆಯಾ ತಾಲೂಕುಗಳಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ ಆಯೋಜಿಸಲಾಗುತ್ತಿದ್ದು, ಜಿಲ್ಲೆಯ ಆಸಕ್ತ ಕ್ರೀಡಾಪಟುಗಳು ದಸರಾ ಕೂಟದಲ್ಲಿ ಭಾಗವಹಿಸಬಹುದಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಮಿತಿ ಸಭೆ, 29,679 ಕೋಟಿ ಹೂಡಿಕೆ ಯೋಜನೆಗಳಿಗೆ ಒಪ್ಪಿಗೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಇಂದು ಚಿತ್ರದುರ್ಗಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯದಲ್ಲಿ ತೀವ್ರ ಬರಗಾಲ, ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡುವಂತೆ ಕೇಂದ್ರಕ್ಕೆ ಉಪಮುಖ್ಯಮಂತ್ರಿ ಆಗ್ರಹ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ
2: ವನಸ್ಪಂದನ ವನಸ್ಪಂದನ ಪರಿಸರ
1: ವನಸ್ಪಂದನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಆರ್ ರವಿಶಂಕರ್, ಐಎಫ್ಎಸ್.
2: ನಾವು ಪಡೆಯುವ ಅನಂತ
1: ಕೇಳಿ ಕಾರ್ಯಕ್ರಮ ವನಸ್ಪಂದನ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ವನಸ್ಪಂದನ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೇಳುಗರೆ. ಪ್ರತಿ ಗುರುವಾರ 7:15 ಆಕಾಶವಾಣಿಯಲ್ಲಿ ಹಸಿರು ಹೊನ್ನೋ ಕಾರ್ಯಕ್ರಮ ಕೇಳ್ತಾ ಇದ್ವಿ. ಈಗ ಯಾವ್ದಪ್ಪ ಇದು ವನಸ್ಪಂದನ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆ ಹಸಿರು ಹೊನ್ನು ಕಾರ್ಯಕ್ರಮ ಈಗ ವನಸ್ಪಂದನವಾಗಿದೆ. ಕರ್ನಾಟಕ ಅರಣ್ಯ ಇಲಾಖೆ ಪ್ರಾಯೋಜಿಸುತ್ತಿರುವ ಈ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಕರ್ನಾಟಕದ ಅರಣ್ಯ ಸಂಪತ್ತಿನ ಬಗ್ಗೆ, ಕುತೂಹಲ ಹಾಗೂ ವಿಶೇಷ ವಿಷಯಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ ಇಲಾಖೆಯ ಅಧಿಕಾರಿಗಳು. ವನಸ್ಪಂದನ ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಇವತ್ತು ಕರ್ನಾಟಕದ ಹಸಿರು ಹೊದಿಕೆ, ಅರಣ್ಯ ಸಂರಕ್ಷಣೆ ಮತ್ತು ಜಲತಂತ್ರಗಳ ಬಗ್ಗೆ ತಿಳಿಸ್ಕೊಡೋದಿಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಆರ್ ರವಿಶಂಕರ್, ಐಎಫ್ಎಸ್. ಕರ್ನಾಟಕದಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಅಂದ್ರೆ ಸಿಸಿಎಫ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
1: ಇತ್ತೀಚೆಗೆ ಭಾರತೀಯ ಅರಣ್ಯ ಸ್ಥಿತಿ ವರದಿ ಅಂದ್ರೆ ISFR 2023 ಪ್ರಕಟಿಸಲಾಯಿತು. ಈ ವರದಿಯ ಹಿನ್ನೆಲೆಯಲ್ಲಿ ಕರ್ನಾಟಕದ ಭೌಗೋಳಿಕ ಮತ್ತು ಅರಣ್ಯ ಸ್ಥಿತಿಗತಿ ಈಗ ಹೇಗಿದೆ?
3: ಕರ್ನಾಟಕವು ಒಟ್ಟು 191,791 ಚತುರ ಕಿಲೋಮೀಟರ್ ಭೌಗೋಳಿಕ ವಿಸ್ತೀರ್ಣವಾಗಿತ್ತು. ಇದು ಭಾರತದ ಒಟ್ಟು ಭೂಭಾಗದಲ್ಲಿ %5.83% ಆಗಿರುತ್ತದೆ. ಭಾರತೀಯ ಅರಣ್ಯ ಸರ್ವೇಕ್ಷಣ ವರದಿ ಪ್ರಕಾರ ರಾಜ್ಯದ ಅರಣ್ಯ ಹೊದಿಕೆ ಅಂದ್ರೆ ಫಾರೆಸ್ಟ್ ಕವರ್ ಅಂತ ಏನ್ ಹೇಳ್ತೀವಿ, ಅದು 39,754.27 ಚತುರ ಕಿಲೋಮೀಟರ್ ಆಗಿರ್ತದೆ. ಅಂದ್ರೆ ರಾಜ್ಯದ ಭೌಗೋಳಿಕ ಪ್ರದೇಶದಲ್ಲಿ 20.47% ಭಾಗ ಅರಣ್ಯವಾಗಿರುತ್ತದೆ. ಅರಣ್ಯ ಅಂತ ಹೇಳಿದ್ರೆ ಎಲ್ಲ ಕಡೆನು ಮರ ಯಾವಾಗ್ಲೂ ಹಸಿರಿರುವ ಭಾಗ ಮಾತ್ರ ಅಲ್ಲ, ಕುರ್ಚಲ ಅರಣ್ಯಗಳು ಇರ್ತದೆ, ಎಲೆ ಉದುರುವ ಕಾಡುಗಳು ಅಂತ ನಾವು ಏನು ಹೇಳ್ತಿದೀವಿ, ಡ್ರೈ ಡೆಸ್ಡಿಯಸ್ ಫಾರೆಸ್ಟ್ ಇರ್ತದೆ, ಆಮೇಲೆ ಮಾಯ್ಸ್ ಡೆಸ್ಡಿಯಸ್ ಫಾರೆಸ್ಟ್ ಇರ್ತದೆ, ಫಾರೆಸ್ಟ್ ಕ್ಲಾಸಿಫಿಕೇಶನ್ ಅಂತ ಏನು ಹೇಳ್ತೀವಿ ಅದು ಕರ್ನಾಟಕದಲ್ಲಿ ಇದೆ.
1: ಇನ್ನು ISFR 2023 ರಾಷ್ಟ್ರೀಯ ಮಟ್ಟದ ಮುಖ್ಯಾಂಶಗಳು ಹಾಗೂ ಕರ್ನಾಟಕದ ಸ್ಥಾನ

0: ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಅರಣ್ಯ ಕಡಿಮೆ ಆಗ್ತಾ ಇದೆ, ಕೆಲವು ಜಿಲ್ಲೆಗಳಲ್ಲಿ ಹೇಗೆ ಇರಬೇಕು ಅದೇ ಪರಿಸ್ಥಿತಿನಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಅರಣ್ಯದ ಹೊರಗಡೆ ಏನು ಸರ್ಕಾರಿ ಭೂಮಿಗಳಲ್ಲಿ, ರಸ್ತೆ ಬದಿಗಳಲ್ಲಿ, ಕೃಷಿ ಭೂಮಿಗಳಲ್ಲಿ ಏನು ಟ್ರೀ ಕವರ್ ಅಂತ ಇದೆ ಮತ್ತು ಪಾರ್ಕ್ಗಳು ಏನು ನಿರ್ಮಾಣ ಮಾಡ್ತಾ ಇದೀವಿ ಅದರೆಲ್ಲ ಸೇರಿಸಿದ್ರೆ ನಮಗೆ ಸರ್ವೆ ರಿಪೋರ್ಟ್ ಪ್ರಕಾರ ಕರ್ನಾಟಕ ಮೊದಲ ಇದರಲ್ಲಿ ಇದೆ.
1: ಹಾಗಾಗಿ ಕರ್ನಾಟಕ ಇನ್ನು ಹಸಿರು ಹೊದಿಕೆಯನ್ನ ಹೊದ್ಕೊಂಡಿದೆ ಅಂತ ಹೇಳಬಹುದು.
0: ಹೌದು,
1: ಇಲಾಖೆಯ ಅರಣ್ಯ ನಾಶ ಮತ್ತು ಕಾಡ್ಗಿಚ್ಚು ತಡೆಯೋದಿಕ್ಕೆ ಈ ಇಲಾಖೆ ಯಾವ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸ್ತಾ ಇದೆ?
0: ನಾವು ಎಲ್ಲಾ ರೀತಿಯಾದ ತಂತ್ರಗಳನ್ನು ಬಳಸಿ ರಾಜ್ಯದ ಅರಣ್ಯ ಭದ್ರತೆ ಆಗ್ಬೇಕು ಅದನ್ನ ಮಾಡ್ತಾ ಇದೀವಿ. ಮೊದಲು ನಾವು ಎದುರಿಸ್ತಾ ಇರೋದು ಒಂದು ಕಾಡ್ಗಿಚ್ಚು. ಕಾಡ್ಗಿಚ್ಚಿಗೆ ನಾವು ಸಂಬಂಧಪಟ್ಟದಾಗೆ ಈಗಾಗಲೇ ಹೇಳಿದ್ದೀನಿ, ಸ್ಯಾಟಲೈಟ್ ಇಮೇಜರೀಸ್, ರಿಮೋಟ್ ಸೆನ್ಸಿಂಗ್ ಮೂಲಕ ಸ್ಯಾಟಲೈಟ್ ಇಮೇಜರೀಸ್ ತಗೊಂಡು ರಿಯಲ್ ಟೈಮ್ ಮಾನಿಟರ್ ಮಾಡ್ತಾ ಇದೀವಿ. 6 hoursಗೆ ನಮಗೆ ಡಾಟಾ ಬರ್ತಾ ಇರ್ತದೆ. ನಮ್ಮ ಮುಖ್ಯ ಕಚೇರಿನಲ್ಲಿ ಅದನ್ನು ನಾವು ಸ್ಟಡಿ ಮಾಡಿ ತಕ್ಷಣ ಅಲರ್ಟ್ ಅನ್ನು ನಾವು ಕೊಡ್ತಾ ಇದೀವಿ. ಆ ಒಂದು ಮೆಸೇಜ್ ಅಲರ್ಟ್ ಸಿಸ್ಟಮ್ ನಮ್ಮ ಅರಣ್ಯ ಪಡೆ ಮುಖ್ಯಸ್ಥರಿಂದ ಹಿಡಿದು ಕೆಳಗಡೆ ಮುಂಚೂಣಿ ಸಿಬ್ಬಂದಿ ಯಾರಿದ್ದಾರೆ, ಫಾರೆಸ್ಟ್ ವಾಚರ್ ಗಾರ್ಡ್ ಯಾರಿದ್ದಾರೆ, ಅವರವರೆಗೆ ಮೆಸೇಜ್ ಹೋಗುತ್ತೆ. ಅದೇ ರೀತಿಯಲ್ಲಿ ಕಾಡ್ಗಿಚ್ಚನ್ನ ನಿಯಂತ್ರಣ ಮಾಡಿ ಅವರು ಏನು ರಿಪೋರ್ಟ್ ಕೊಡ್ತಿದ್ದಾರೆ ಅದನ್ನು ಅದೇ ರೀತಿಯಲ್ಲಿ ಮೇಲೇನೋ ನಮಗೆ ಬರ್ತದೆ. ಆ ನಂತರ ಇತ್ತೀಚಿನ ದಿನಮಾನಗಳಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಒತ್ತುವರಿ ಪ್ರಕರಣಗಳು ಹೆಚ್ಚಿಗೆ ಕಂಡು ಬರ್ತದೆ. ಇದನ್ನು ಕೂಡ ತಡೆಗಟ್ಟಲಿಕ್ಕೆ ನಾವು ಇದೇ ಸೇಮ್ ಸ್ಯಾಟಲೈಟ್ ಇಮೇಜರಿ ಯೂಸ್ ಮಾಡಿ ಎಲ್ಲಿ ಯಾವ ಯಾವ ಜಿಲ್ಲೆ ಯಾವ ಯಾವ ಊರಿಗೆ ಸಂಬಂಧಪಟ್ಟ ಅರಣ್ಯಗಳು ಯಾವ ಇದೆ ಎಲ್ಲದಕ್ಕೂ ನಕ್ಷೆಗಳಿದೆ. ಆ ನಕ್ಷೆಗಳಲ್ಲಿ ನಾವು ಸ್ಯಾಟಲೈಟ್ ಇಮೇಜರಿ ಓವರ್ಲೈ ಮಾಡಿ ನೋಡಿದಾಗ ಎಲ್ಲಿ ವ್ಯತ್ಯಾಸ ಬರ್ತಾ ಇದೆ ಅದನ್ನು ಕಂಡುಹಿಡಿಯಬಹುದು. ಇಮಿಡಿಯೇಟ್ಲಿ ಅದನ್ನು ರಿಯಲ್ ಟೈಮ್ ಮಾನಿಟರಿಂಗ್ ಮಾಡ್ತಾ ಇದೀವಿ. ಒತ್ತುವರಿ ತಡೆಗಟ್ಟಲಿಕ್ಕೂ ನಾವು ತಂತ್ರಜ್ಞಾನವನ್ನು ಬಳಸ್ತಾ ಇದೀವಿ. ಅದಲ್ಲದೆ ರಾಜ್ಯದ ರೈತರಿಗೆ ನಾವು ಕೊಡಬೇಕಾಗಿರುವ ಸವಲತ್ತುಗಳು ಏನಾದರೂ ಇದರಲ್ಲಿ ಅದನ್ನು ಕೂಡ ನಾವು ಮಾಡ್ತಾ ಇದೀವಿ. ನಮ್ಮ ಅರಣ್ಯ ಇಲಾಖೆಯ ಸಸ್ಯ ಕ್ಷೇತ್ರಗಳು ಅದನ್ನು ನಾವು ಡಿಜಿಟೈಸ್ ಮಾಡಿದ್ದೀವಿ. ಪ್ರತಿ ಸಸಿ ಕ್ಷೇತ್ರದಲ್ಲಿ ಯಾವ ಪ್ರಭೇದ ಸಸಿಗಳು ಇರುತ್ತದೆ, ಎಷ್ಟು ಸಸಿಗಳು ರೈತರಿಗೆ ಅವೈಲೇಬಲ್ ಇದೆ, ಕೊಡಲಿಕ್ಕೆ ತಯಾರಿದೆ, ಯಾವ ತಿಂಗಳಿಂದ ಯಾವ ತಿಂಗಳವರೆಗಿದೆ ಅದನ್ನು ರೆಡಿ ಮಾಡಿದೀವಿ. ಇಂಟರ್ನೆಟ್ ಆಧಾರಿತ ಅಪ್ಲಿಕೇಶನ್ಗಳು ಅವೈಲೇಬಲ್ ಇದೆ ನಮ್ಮ ಇಲಾಖೆಯಲ್ಲಿ. ಅದರಲ್ಲಿ ಅವರು ಅಪ್ಲಿಕೇಶನ್ ಕೊಟ್ಟರೆ ಪರ್ಟಿಕ್ಯುಲರ್ ಸಸಿ ಡಿಮ್ಯಾಂಡ್ ಬೇಸಿಸ್ ನಲ್ಲಿ ನಾವು ಬೆಳೆಸಿ ಅವರಿಗೆ ಕೊಡ್ತಾ ಇದೀವಿ.
1: ಸರ್, ನೀವು ಹೇಳಿದ್ರಿ ಇವಾಗ ಇಂಟರ್ನೆಟ್ ಮೂಲಕ ನಮ್ಮ ಪೋರ್ಟಲ್ ಅಲ್ಲಿ ಕೂಡ ಅವರು ಬೇಡಿಕೆಯ ಸಸಿಗಳನ್ನ ತಗೊಳ್ಬಹುದು ಅಂತ. ಯಾವ್ದದು ಪೋರ್ಟಲ್ ಸರ್?
0: arania.gov.in ಹೋದ್ರೆ ಅದರೊಳಗೆ ಇ ನರ್ಸರಿ ಅಂತ ಬರ್ತದೆ. ಆ ಇ ನರ್ಸರಿ ಇದನ್ನ ಅವರು ಬಟನ್ ಅದನ್ನು ಕ್ಲಿಕ್ ಮಾಡಿದ್ರೆ ರೈತರಿಗೆ ಬೇಕಾಗಿರುವ ಮಾಹಿತಿಗಳು ಸಿಗುತ್ತೆ. ಅವ್ರ ಜಿಲ್ಲೆ, ಅವ್ರ ತಾಲೂಕು ಅಲ್ಲಿ ಹೋದ್ರೆ ಆ ಪರ್ಟಿಕ್ಯುಲರ್ ನರ್ಸರಿ ಕ್ಲಿಕ್ ಮಾಡಿದ್ರೆ ಆ ನರ್ಸರಿನಲ್ಲಿ ಯಾವ ಯಾವ ಸಸಿಗಳಿದೆ, ರೈತರಿಗೆ ಲಭ್ಯವಿರುವ ಸಸಿಗಳು ಎಷ್ಟು ಸಂಖ್ಯೆ ಇದೆ, ಅದನ್ನ ಅವರು ಯಾವಾಗ ಪಡ್ಕೋಬಹುದು, ಯಾರನ್ನ ಸಂಪರ್ಕ ಮಾಡಬಹುದು ಅಂತ ವರೆಗೂ ಅದರಲ್ಲಿ ವಿವರಗಳನ್ನು ಕೊಟ್ಟಿದೀವಿ.
1: ಓಕೆ, ಆಗ್ಲೇ ಹೇಳಿದ್ವಿ ಬದುಗಳಲ್ಲಿ ಕೂಡ ನಮ್ಮ ರೈತರು ಸಸಿಗಳನ್ನ ತಗೊಂಡು ಹೋಗಿ ನೆಡಬಹುದು ಅಂತ ಹೇಳಿ. ನೆಡುತೋಪುಗಳ ನಿರ್ಮಾಣದಿಂದ ಏನು ಪ್ರಯೋಜನ ಆಗುತ್ತೆ ಸರ್ ಅವರಿಗೆ?
0: ರೈತರು ತಮ್ಮ ಬದುಗಳಲ್ಲಿ ನೆಟ್ರೆ, ಈಗ ಈ ವರ್ಷ ತುಂಬಾ ಬರ ಆಗಿದೆ, ರಾಜ್ಯದಲ್ಲಿ ಮಳೆ ಕೊರತೆಯಿಂದ ತುಂಬಾ ರೈತರು ತುಂಬಾ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಈ ಒಂದು ಇದರಲ್ಲಿ ಈ ಮರಗಳೆಲ್ಲ ಇದ್ರೆ ಸ್ವಲ್ಪ ಆ ಮಣ್ಣಿಗೆ ತೇವಾಂಶವನ್ನು
1: ಉಳಿಸ್ಕೋಬಹುದು,
0: ಮಣ್ಣನ್ನು ಹಿಡಿದಿಟ್ಕೋಬಹುದು, ಮಣ್ಣು ಎಕ್ಸ್ಪೋಸ್ ಆಗದಂಗೆ ಕವರ್ ಮಾಡ್ತದೆ, ಅಥವಾ ಮರದಿಂದ ಬೀಳುವ ಎಲೆ ಮತ್ತು ಇದೆಲ್ಲ ಸ್ವಲ್ಪ ಗೊಬ್ಬರನ ಆಗುತ್ತೆ. ಅದ ಅಲ್ಲದೆ ರೈತರು ತುಂಬಾ ಕಷ್ಟದಲ್ಲಿದ್ರೆ ಆ ಮರಗಳನ್ನೇ ಕೂಡ ಅವರು ಹಾರ್ವೆಸ್ಟ್ ಮಾಡಿಕೊಂಡು ಅವರು ತಮ್ಮ ಇದಕ್ಕೆ ಉಪಯೋಗಿಸ್ಕೋಬಹುದು.
1: ಸರ್, ಈಗ ವನಭೂಮಿ ಹೆಚ್ಚಿರುವ ರಾಜ್ಯಗಳಲ್ಲಿ ಜಲಾನಯನ ಅಭಿವೃದ್ಧಿ ಅಂದ್ರೆ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್, ಹಾಗೇನೆ ಮಣ್ಣಿನ ತೇವಾಂಶ ರಕ್ಷಣೆ ಇದೆಲ್ಲ ಹೇಗೆ ನಡೀತಾ ಇದೆ, ಏನ್ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಸರ್?
0: ಒಳ್ಳೆ ಪ್ರಶ್ನೆ, ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಒಣಭೂಮಿ ಪ್ರದೇಶ ಹೆಚ್ಚಿಗೆ ಇದೆ. ಅದಕ್ಕೆ ನಮ್ಮಲ್ಲಿ ಬಯಲುಸೀಮೆ ಪ್ರದೇಶ,
1: ಮಲೆನಾಡು
0: ಪ್ರದೇಶ ಅಂತ ಗುಡ್ಡಗಾಡು ಪ್ರದೇಶ ಅಂತೆಲ್ಲ ಹೇಳ್ತಾ ಇದೀವಿ. ಬೀದರಿಂದ ಕೋಲಾರವರೆಗೆ ಏನು ರಾಜ್ಯದ ಪೂರ್ವ ಭಾಗ ಏನಿದೆ ಫುಲ್ ಎಲ್ಲ ಒಣಭೂಮಿ, ಅಂದ್ರೆ ಮಳೆಗೆ ಆಧಾರಿತ ಕೃಷಿಯನ್ನ ನಡೆಸ್ತಾ ಇರುವ ಭೂಮಿ. ಈ ಒಂದು ಪ್ರದೇಶಗಳಲ್ಲಿ ಜಲಾನಯನ ಅಭಿವೃದ್ಧಿ ಅಂದ್ರೆ ಮಳೆಯ ನೀರು ಕೊಯ್ಯಲು, ಅಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬೇಸಿಸ್ ನಲ್ಲಿ ಆ ಪ್ರದೇಶದಲ್ಲಿ ಎಷ್ಟು ಮಳೆ ಬರ್ತಾ ಇದೆ, ಆ ಭೂಮಿನಲ್ಲಿ ಏನೇನು ಸಸಿಗಳಿದೆ, ಆ ನೀರು ಎಲ್ಲಿ ಸೇರುತ್ತೆ, ಎಲ್ಲಿ ಸಂಗ್ರಹಣೆ ಆಗುತ್ತೆ, ಇದು ಒಂದು ಲ್ಯಾಂಡ್ಸ್ಕೇಪ್ ಅಪ್ರೋಚ್ ನಲ್ಲಿ ಆ ಪ್ರದೇಶಗಳಲ್ಲಿ ಮಣ್ಣಿನ ಮತ್ತು ನೀರಿನ ತೇವಾಂಶವನ್ನು ಸಂರಕ್ಷಿಸುವುದಕ್ಕೆ ನಾವು ವಿವಿಧ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೀವಿ. ನಾಳಾ ಬದುಗಳು ಮಾಡುವುದು, ಚೆಕ್ ಡ್ಯಾಮ್ ಮಾಡುವುದು, ಮತ್ತೆ ಸಾಯಿಲ್ ವಾಟರ್ ಮಾಯಿಶ್ಚರ್ ಕನ್ಸರ್ವೇಶನ್ ಟ್ರೆಂಚಸ್ ಅಂತ ಹೇಳ್ತೀವಿ, ಆ ಇಂಗು ಗುಂಡಿಗಳನ್ನು ತೆಗೆಯುವುದು. ಅದೇ ಪ್ರದೇಶದಲ್ಲಿ ಇರುವ ರೈತರುಗಳ ಭೂಮಿಯಲ್ಲೂ ಸಹ ಕೃಷಿ ಇಲಾಖೆಯಿಂದ ಕೃಷಿ ಹೊಂಡಗಳು, ಈ ತರ ಇಂಗು ಗುಂಡಿಗಳು, ನಾಳಾ ಬದುಗಳನ್ನು ಮಾಡಿದ್ರೆ ಆ ಪ್ರದೇಶದಲ್ಲಿ ಮಣ್ಣು ಮತ್ತು ತೇವಾಂಶವನ್ನು ಸಂರಕ್ಷಿಸಬಹುದಾಗಿದೆ.
1: ಈ ಸಾರ್ವಜನಿಕರು ಹಾಗೆ ರೈತರು ಅರಣ್ಯೀಕರಣದಲ್ಲಿ ಭಾಗವಹಿಸೋದಕ್ಕೆ ಇಷ್ಟಪಡುವಂತವರಿಗೆ ನಮ್ಮ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಗಳು ಏನಾದರೂ ಇದೆಯಾ?
0: ಖಂಡಿತ ಇದೆ. 2011-12 SV

0: ಹಿಂದೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೀವಿ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಪ್ರತಿ ಸಸಿಗೆ 125 ರೂಪಾಯಿ, ಅಂದ್ರೆ ಮೊದಲನೇ ವರ್ಷಕ್ಕೆ ನಾವು 35 ರೂಪಾಯಿ ಕೊಡ್ತೀವಿ, ಎರಡನೇ ವರ್ಷ ಬದುಕುಳಿದ್ರೆ 40 ರೂಪಾಯಿ, ಮೂರನೇ ವರ್ಷ ಬದುಕುಳಿದ್ರೆ 50 ರೂಪಾಯಿ ಕೊಡ್ತೀವಿ. ಈಗ ಸಾಮಾನ್ಯವಾಗಿ ಒಬ್ಬ ರೈತರು 1 ಹೆಕ್ಟೇರ್ಗೆ 400 ಸಸಿಗೆ ಅವ್ರಿಗೆ ಅವಕಾಶ ಇದೆ. ಈಗ ಸಾಮಾನ್ಯವಾಗಿ 5 ಎಕರೆ ಇದ್ರೆ 1,000 ಸಸಿ ಆಗುತ್ತೆ, 1,000 ಸಸಿಗೆ ಅವರು 125,000 ರೂಪಾಯಿ ನಮ್ಮ ಪಡ್ಕೋಬಹುದಾಗಿದೆ ನಮ್ಮ ಹತ್ರ. ಅದಲ್ಲದೆ ರೈತರಿಗೋಸ್ಕರನೇ ಸಾರ್ವಜನಿಕ ವಿತರಣೆಗಾಗಿ ನಾವು ಮಾರಾಟಕ್ಕೂ ನಾವು ಸಸಿಗಳನ್ನು ಕೊಡ್ತಾ ಇದೀವಿ. ಇದರಲ್ಲಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ಸಸಿ ಉಚಿತವಾಗಿ ಕೊಡ್ತೀವಿ.
1: ಈ ಕೃಷಿ ಅರಣ್ಯ ಯೋಜನೆ ಅಡಿಯಲ್ಲಿ ಪ್ರೋತ್ಸಾಹ ಧನಗಳನ್ನ ಕೆಲವೊಂದು ಪ್ರಭೇದಗಳಿಗೆ ಕೊಡ್ತೀರಾ ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಯಾವ ಪ್ರಭೇದಗಳಿಗೆ ಕೊಡ್ತೀರಾ, ಯಾವ ಪ್ರಭೇದಗಳಿಗೆ ಈ ಪ್ರೋತ್ಸಾಹ ಧನ ಸಿಗಲ್ಲ?
0: ಸಾಮಾನ್ಯವಾಗಿ ಕೆಲವೊಂದು ಪ್ರಭೇದಗಳು ಅಂದ್ರೆ ಯುಕಲಿಪ್ಟಸ್, ಅಕೇಶಿಯಾ, ಆಮೇಲೆ ಕಾಫಿ ತೋಟಗಳಲ್ಲಿ ಅಲ್ಲಿ ಏನಾದ್ರೂ ಸಿಲ್ವರ್ ಗಿಡ ಇದ್ರಲ್ಲಿ ಎಲಿಜಿಬಿಲಿಟಿ ಇರಲ್ಲ ಅವ್ರಿಗೆ. ಬೇರೆ ಕಡೆ ಕಾಫಿ ತೋಟ ಬಿಟ್ಟು ಬೇರೆ ಕಡೆ ಹೋದ್ರೆ ಸಿಲ್ವರ್ ಓಕೆ ನಾವು ಅವಕಾಶ ಕೊಡ್ತೀವಿ. ಆಮೇಲೆ ಇದು ನಾವು ಸರ್ವೆ ಗಾಳಿ ಮರ ಅಂತ ಹೇಳ್ತೀವಿ, ಇಲ್ಲ ಕ್ಯಾಶುವಿನ, ಆಮೇಲೆ ಗೊಬ್ಬರದ ಮರ ಅಂತ ಹೇಳ್ತೀವಿ ಗ್ಲೀರಿಸಿಡಿಯಾ, ಆಮೇಲೆ ಎರಿತ್ರಿನ ಅಂತ ಹೇಳ್ತೀವಿ, ರಬ್ಬರ್, ಸೂಬಾಬೋಲ್, ಮತ್ತೆ ನಮ್ಮ ಹಾರ್ಟಿಕಲ್ಚರ್ ಕ್ರಾಪ್ಸ್ ತೆಂಗು ಅಡಿಕೆ ಇದಕ್ಕೆಲ್ಲ ಅವರು ಕ್ಲೈಮ್ ಮಾಡಕ್ಕೆ ಆಗಲ್ಲ. ಉಳಿದಂತೆ ಅವರು ತೇಗ ಬೆಳೆಸ್ತಾ ಇದಾರೆ, ಹೊನ್ನೆ ಬೆಳೆಸ್ತಾ ಇದಾರೆ, ಅದಲ್ಲದೆ ಬೇರೆ ಬೇರೆ ಪ್ರಭೇದಗಳು ಇದ್ರೆ ಅದನ್ನು ನೋಡಿ ನಾವು ಪ್ರೋತ್ಸಾಹವನ್ನು ಮಾಡ್ತೀವಿ.
1: ಇನ್ನು ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮರಗಳಿಗೆ ನೀವು ಪ್ರೋತ್ಸಾಹ ಧನಗಳನ್ನ ಕೊಡ್ತೀರಾ, ಹಾಗೆಯೇ ಈ ಏನು ಕಮರ್ಷಿಯಲ್ ಕ್ರಾಪ್ಸ್ ಅಂತ ಹೇಳ್ತೀರಿ, ಅಡಿಕೆ, ತೆಂಗು ಆಗಿರಬಹುದು, ಕಾಫಿ, ಕಿತ್ತಳೆ, ಈ ಒಂದು ಪ್ರಭೇದಗಳಿಗೆ ಈ ಪ್ರೋತ್ಸಾಹಧನ ಸಿಗಲ್ಲ. ಇನ್ನು ರಾಜ್ಯದಲ್ಲಿ ಅನುಷ್ಠಾನಗೊಳಿಸ್ತಾ ಇರುವಂತಹ ಇತರೆ ಅರಣ್ಯ ಯೋಜನೆಗಳು ಯಾವ್ದಾದ್ರು ಇದೆಯಾ?
0: ಹೌದು, ಎಲ್ಲರಿಗೂ ತಿಳಿದ ಮಟ್ಟಿಗೆ ಅರಣ್ಯ ಇಲಾಖೆ ಅಂದ್ರೆ ಅವರು ಕಾಡು ಕಾಯುವವರು, ಅರಣ್ಯವನ್ನು ಹೆಚ್ಚಿಸುವುದು ಅಂದ್ರೆ ನಾವು ಎಲ್ಲಿ ಅರಣ್ಯವನ್ನು ನಶಿಸಿ ಹೋಗ್ತಾ ಇದೆ, ಕೆಲವೊಂದು ಕಡೆ ನಾವು ನಾಟಗಳನ್ನು ಕೂಡ ಹಾರ್ವೆಸ್ಟ್ ಮಾಡಿ ತಗೊಂಡ್ಬರುವ ಕಡೆಯಲ್ಲಿ ಮತ್ತೆ ನಾವು ಪುನಶ್ಚೇತನಗೊಳಿಸುವುದು ಅದೆಲ್ಲ ಮಾಡ್ತಾ ಇರೋದು ನಮ್ಮ. ಅದಕ್ಕೆ ನಮ್ದು ಸಸಿ ಕ್ಷೇತ್ರಗಳಿದೆ, ನಮ್ಮ ಸಸಿಗಳನ್ನು ತಗೊಂಡು ಹೋಗಿ ಅಲ್ಲಿ ನಾವು ಹಚ್ತೀವಿ. ಅದಕ್ಕೆ ವಿವಿಧ ಯೋಜನೆಗಳಿದೆ, ಡೆವಲಪ್ಮೆಂಟ್ ಆಫ್ ಡಿಗ್ರೇಡೆಡ್ ಫಾರೆಸ್ಟ್ ಅಂತ, ಎಲ್ಲಿ ಈ ತರ ಒಣಭೂಮಿ ಇದೆ, ಎಲ್ಲಿ ಅರಣ್ಯ ಪ್ರದೇಶಗಳು ಸ್ವಲ್ಪ ಬೆಳವಣಿಗೆ ಕುಂಠಿತವಾಗಿದೆ ಆ ಪ್ರದೇಶಗಳಲ್ಲಿ ಸ್ವಲ್ಪ ಪುನಶ್ಚೇತನಗೊಳಿಸೋಕೆ ಡಿಡಿಎಫ್ ಅಲ್ಲಿ ನಾವು ಅರಣ್ಯೀಕರಣವನ್ನು ಮಾಡ್ತಾ ಇರ್ತೀವಿ. ಅದು ಅಲ್ಲದೆ ಸಾರ್ವಜನಿಕರಿಗೆ ಸಾರ್ವಜನಿಕ ಪ್ರದೇಶಗಳು ಅಂದ್ರೆ ಪಾರ್ಕ್, ಟ್ರೀ ಪಾರ್ಕ್ ಒಂದು ಸ್ಕೀಮ್ ಇದೆ, ರಾಜ್ಯ ಯೋಜನೆ, ಪ್ರತಿಯೊಂದು ತಾಲೂಕಿಗೂ ಒಂದು ಟ್ರೀ ಪಾರ್ಕ್ ಅಂತ ಒಂದು ಗೈಡ್ ಲೈನ್ಸ್ ಇದೆ ನಮ್ಮಲ್ಲಿ. ಅದು ಪ್ರತಿಯೊಂದು ತಾಲೂಕಿಗೂ ಒಂದೊಂದು ಟ್ರೀ ಪಾರ್ಕ್ ಅನ್ನು ಮಾಡಿದೀವಿ. ಅದು ಅಲ್ಲದೆ ನಮ್ಮಲ್ಲಿ ದೇವರ ಕಾಡು ಯೋಜನೆ ಇದೆ, ದೇವಿವನ ದೇವಸ್ಥಾನ ಪಕ್ಕದಲ್ಲಿ ಭಕ್ತಾದಿಗಳು ಬಂದು ಹೋಗ್ತಾ ಇರುವ ಕಡೆಯಲ್ಲಿ 2011-12 ಇಸವಿಯಿಂದ ಸ್ಟಾರ್ಟ್ ಮಾಡಿರುವ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಆ ದೇವಸ್ಥಾನ ಸುತ್ತಮುತ್ತಲ ಏನು ಅರಣ್ಯ ಪ್ರದೇಶದ ಹಂಚಿನಲ್ಲಿ ಇರುವ ದೇವಸ್ಥಾನ, ಅರಣ್ಯ ಒಳಗೆ ಇರುವ ದೇವಸ್ಥಾನ, ಅಂತ ದೇವಸ್ಥಾನಗಳ ಪಕ್ಕದಲ್ಲಿ ಒಂದು ಸಾರ್ವಜನಿಕರಿಗೆ ಉಪಯೋಗ ಆಗುವ ರೀತಿಯಲ್ಲಿ ದೈವಿ ವನ ಅಂತ ಒಂದು ವನಗಳನ್ನು ನಾವು ಮಾಡಿದ್ದೀವಿ. ಅದರಲ್ಲಿ ನಕ್ಷತ್ರ ವನ, ರಾಶಿ ವನ, ಆ ನಂತರ ನಮ್ಮಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ ಕೇಂದ್ರ ಸರ್ಕಾರದ ಯೋಜನೆ, ನಮ್ಮ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ತರಹನೇ ಅಲ್ಲೂ ಕೂಡ ನಾವು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ನಾವು ಅರಣ್ಯವನ್ನು ಪ್ರೋತ್ಸಾಹಿಸ್ತಾ ಇದೀವಿ. ಅದಲ್ಲದೆ ನಮ್ಮ ರಾಷ್ಟ್ರೀಯ ಬಂಬು ಮಿಷನ್ ಇದೆ. ರಾಷ್ಟ್ರೀಯ ಬಂಬು ಮಿಷನ್ ಒಂದು ಕೃಷಿ ಇಲಾಖೆ ಯೋಜನೆ ಆದ್ರೂ ಸಹ ನಾವು ನಮ್ಮ ರಾಜ್ಯದಲ್ಲಿ ಅರಣ್ಯ ಇಲಾಖೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಅದರಲ್ಲಿ ಪ್ರತಿ ರೈತರಿಗೂ ಇದೇ ರೀತಿಯಲ್ಲಿ ಪ್ರೋತ್ಸಾಹ ಧನಗಳನ್ನು ಕೊಡ್ತಾ ಇದ್ವಿ. ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ಅವರು ಸಸಿಗಳನ್ನು ಪಡೆದು ಅಲ್ಲಿ ಅವರ ಜಮೀನಿನಲ್ಲಿ ನೆಟ್ಟು ಬೆಳೆಸಿದ್ರೆ, ಬಂಬು ಆಧಾರಿತ ಇಂಡಸ್ಟ್ರೀಸ್ ಬರ್ತಾ ಇದೆ ಇತ್ತೀಚಿನ ದಿನಮಾನಗಳಲ್ಲಿ, ಅವರಿಗೆ ರಾ ಮೆಟೀರಿಯಲ್ ಸಪ್ಲೈ ಆಗುತ್ತೆ. ಈಗ ಬುಟ್ಟಿ ಮಾಡೋರು ಇರ್ಬೋದು, ಬಂಬು ಪೆಂಡ್ ಮಾಡ್ತಾ ಇದ್ರೆ, ಹಿಂದೆ ನಾವು ತಿಳಿದ ಮಟ್ಟಿಗೆ ಬಂಬುವಿಂದ ಪೇಪರ್ ಮಾಡ್ತಾ ಇರೋದು ಇದರ ಬಂದಿದೆ, ಈಗ ಬಂಬುವಿಂದ ಫೈಬರ್ಸ್ ತೆಗೆದು ಅದರಲ್ಲಿ ಬಟ್ಟೆ ಮಾಡೋರು ಇದ್ದಾರೆ. ರಾಷ್ಟ್ರೀಯ ಬಂಬು ಮಿಷನ್ ನಲ್ಲಿ ನಾವು ಇತ್ತೀಚೆಗೆ 2022-23 ಸಾಲಿನಿಂದ ಟಿಶ್ಯೂ ಕಲ್ಚರ್ ಬಂಬುವನ್ನು ಕೂಡ ರೈತರಿಗೆ ನಾವು ಕೊಟ್ಟಿದೀವಿ. ಟಿಶ್ಯೂ ಕಲ್ಚರ್ ಬಂಬುನಲ್ಲಿ ಬೆಳವಣಿಗೆ ಚೆನ್ನಾಗಿ ಕಾಣ್ತಾನೂ ಇದೆ, ಸೊ ಅದರಿಂದ ರೈತರಿಗೂ ಉಪಯೋಗ ಆಗ್ತಾ ಇದೆ.
1: ಈಗ ನೀವು ಇಷ್ಟೆಲ್ಲ ಹೇಳಿದ್ರಿ, ಇಷ್ಟೆಲ್ಲ ಯೋಜನೆಗಳನ್ನ ಅರಣ್ಯ ಇಲಾಖೆ ಮಾಡ್ತಾ ಇದೆ, ವನಗಳನ್ನ ನಿರ್ಮಾಣ ಮಾಡ್ತಾ ಇದೆ, ಒಳ್ಳೆ ಪಾರ್ಕ್ಗಳನ್ನ ನಿರ್ಮಾಣ ಮಾಡ್ತಾ ಇದೆ. ಹೀಗಿರುವಾಗ ನಮ್ಮ ಅರಣ್ಯ ರಕ್ಷಣೆಯಲ್ಲಿ ಸಾರ್ವಜನಿಕರು ಹೇಗೆ ಭಾಗಿಯಾಗಬಹುದು? ಹಾಗೇನೆ ಯಾರಾದ್ರೂ ಮರಗಳನ್ನ ಕಡಿತಾ ಇದ್ದಾರೆ ವಿಥೌಟ್ ಪರ್ಮಿಷನ್, ಹೇಗೆ ಇವರು ದೂರನ್ನ ನೀಡಬಹುದು? ಏನು ವ್ಯವಸ್ಥೆ ಇದೆ ಸರ್ ಇದೆ?
0: ಸೊ ಸಾರ್ವಜನಿಕರು ತಮ್ಮದು ಏನೇ ಅಹವಾಲುಗಳು ಇದ್ರೆ ಅಥವಾ ತಮ್ಮ ದೂರುಗಳಿದ್ರೆ ತಾವು ನೇರವಾಗಿ ಪಕ್ಕದಲ್ಲಿರುವ ಒಂದು ಅರಣ್ಯ ಕಚೇರಿಗೆ ಹೋಗಿ ಕೊಡಬಹುದು, ಅಥವಾ ಅವರು ತಮ್ಮ ಹೆಸರನ್ನು ಹೇಳದೆ ಇದನ್ನು ಇಡಬೇಕು, ಸಿಗರೇಟ್ ಗೋಪಿಯಾಗಿ ಇಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ 1926 ಅಂತ ಒಂದು ನಂಬರ್ಗೆ ಕಾಲ್ ಮಾಡಿ ಕರೆ ಮಾಡಿ ಹೇಳಿದ್ರೆ ಅವರು ತಕ್ಷಣವೇ ಸ್ಪಂದಿಸ್ತಾರೆ. ಆ ನಂಬರ್ ಯಾವಾಗಲೂ ಇರ್ತದೆ. ಅಲ್ಲಿಂದ ನಾವು

0: ಸೂಕ್ತ ಮಾರ್ಗದರ್ಶನ ನೀಡಿ ಇದರಲ್ಲಿ ಆಕ್ಷನ್ ತಗೊಳ್ಳಿ ಅಂತ ನಾವು ಇಲ್ಲಿ ಡೈರೆಕ್ಷನ್ ಕೊಡ್ತೀವಿ.
1: ಕೇಳಿದ್ರಲ್ಲ ಶ್ರೋತೃಗಳೇ, ಇತ್ತೀಚಿನ ದಿನಗಳಲ್ಲಿ ಮಾನವನ ಸ್ವಾರ್ಥಕ್ಕಾಗಿ ಕಾಡುಗಳು ನಾಶವಾಗ್ತಾ ಇದೆ. ಇದರಿಂದ ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ. ಇದೆಲ್ಲ ನಿಮಗೂ ಕೂಡ ಗೊತ್ತಿದೆ. ಮಳೆ ಕಡಿಮೆ ಆಗ್ತಾ ಇದೆ, ಬಿಸಿಲು ಜಾಸ್ತಿ ಆಗ್ತಾ ಇದೆ, ಹವಾಮಾನದಲ್ಲಿ ಹೆಚ್ಚು ಏರುಪೇರನ್ನ ಕಾಣ್ತಾ ಇದ್ದೀವಿ. ಹೀಗಿರುವಾಗ ಕಾಡ್ಗಿಚ್ಚನ್ನ ನೀವು ನೋಡಿದ್ರೆ, ಕಳ್ಳ ಭೇಟೆ ಅಥವಾ ಅಕ್ರಮ ಮರ ಕಡಿಯೋದನ್ನ ಅಥವಾ ಒತ್ತುವರಿ ಕಂಡು ಬಂದ್ರೆ ಖಂಡಿತವಾಗಿ ಸುಮ್ಮನೆ ಇರಬೇಡಿ. 1926ಕ್ಕೆ ನೀವು ದೂರನ್ನ ನೀಡಬಹುದು. ಉಚಿತವಾಗಿ ಕರೆ ಮಾಡಿ ನೀವು ದೂರನ್ನ ನೀಡಬಹುದು. ಇದರಿಂದ ಖಂಡಿತವಾಗಿಯೂ ಅರಣ್ಯವನ್ನ ರಕ್ಷಣೆ ಮಾಡೋದಕ್ಕೆ ನೀವು ಕೂಡ ಕೈ ಜೋಡಿಸಿದಂಗಾಗತ್ತೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ನೀಡಿದವರು ಆರ್ ರವಿಶಂಕರ್, IFS ಕರ್ನಾಟಕದಲ್ಲಿ ಮುಖ್ಯ ಸಂರಕ್ಷಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ವನಸ್ಪಂದನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಆರ್ ರವಿಶಂಕರ್, IFS ಇವರೊಂದಿಗೆ ನಿರ್ಮಲಾ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಬೆಳಗಿನ 7:30. ಇನ್ನೀಗ ಕೆಲ ವಾಣಿಜ್ಯ ಪ್ರಕಟಣೆ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಅಲ್ಲೇ ಕುಂಡಿರ್ತಾವನೋ ಇವ, ಎಲ್ಲಿಗೂ ಈ ಕಡೆ ಹೊಂಟಿ ಮತ್ತ ಕೈಯಾಗ ಚರಗಿ ಹಿಡ್ಕೊಂಡು ನನ್ನ ಮಕ್ಕ ಏನ್ ನೋಡ್ತೀವೋ? ಹೋಗಲ್ಲೇ ಪಾಯ್ಕಾನಿ ಕಟ್ಸ್ಯಾರ, ಅಲ್ಲಿ ಕುಂಡ್ರ. ಏ ಹಗರ್ ಹೋಗು, ಅವಸರ ಮಾಡಬೇಡ.
5: ಹೌದು, ಸ್ವಚ್ಛತಾ ಆಂದೋಲನ ಇಲ್ಲಿಂದಲೇ ಆರಂಭವಾಗಲಿ. ಮನೆಗೊಂದು ಶೌಚಾಲಯ ಉತ್ತಮ ಆರೋಗ್ಯದ ಲಕ್ಷಣ. ಮನೆಗೊಂದು ಶೌಚಾಲಯ ಮಹಿಳೆಯರಿಗೆ ನೀಡುವ ಗೌರವ. ಸ್ವಚ್ಛ ಸುಂದರ ಸದೃಢ ಗ್ರಾಮ ದೇಶದ ಪ್ರಗತಿ ಹಾಗೂ ಚೈತನ್ಯದ ಸಂಗಮ.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

0: ಏ ಮೊಸಡಿ ಏನ್ ನೋಡ್ತಿ, ಅವ ಚುಲೋತ್ನಾಗ ಸಾಲಿ ಕಲ್ತು ದೊಡ್ಡ ಸಾಹೇಬ್ ಹಾಕಾನ, ಅವನ್ ಟಿಫಿನ್ ಡಬ್ಬಿ ಮ್ಯಾಗ ನಿಂದಿ ಹಾಕ ಕಣ್ಣು.
1: ಶಾಂತಿ, ಪಾಟಿ ಚೀಲ ಹಿಡಿಬೇಡಿನ, ಓದಾಕ ಬರ್ಯಾಕ ಬಂತಲ್ಲ ರಗಡಾತಿ, ಬಾಯಿ ಮುಚ್ಚಿನ.
2: ಇವ್ರು ನಮ್ಮಪ್ಪ ಅವ್ವ, ಅವಂಗ ಬುಂದೆ ಅಂದ್ರೆ ಬುಂದೆ, ಜಿಲೇಬಿ ಅಂದ್ರೆ ಜಿಲೇಬಿ, ಹಬ್ಬಕ್ಕಂತ ಹೊಸ ಡ್ರೆಸ್. ಆ ಉದುರ್ ಬೆಳೆಸೋ ತಿನ್ನೋದು ಉಟ್ಕೊಳ್ಳೋದು ನೋಡಿನ ನಾ ಖುಷಿ ಪಡ್ಬೇಕೇನ್. ನಮ್ಮಣ್ಣ ಒಬ್ಬನ ಹುಟ್ಟಿದ್ರು ಚಲೋ.

0: ಇತ್ತ ಏನ್ ನಾವ್ ಒಬ್ಬಾಕೆ ಹುಟ್ಟಿದ್ರೆ ಚಲೋ ಇತ್ತ ತಪ್ಪ್ಯಾರ್ದು ಯಾಕ್ರೆ ಹೆಂಗ ನಾ ನಿಮ್ ಮನೆ ಹುಟ್ಟಿದ್ದ ತಪ್ಪ ತಪ್ಪ್ಯಾರ್ದು
1: ಮಕ್ಕಳೆಂಬ ಎರಡೂ ಕಣ್ಣು ನಿಮ್ಮವೇ, ದೃಷ್ಟಿ ಏಕೆ ಬೇರೆ ಬೇರೆ?
2: ಆಕಾಶವಾಣಿ ವಿಜಯಪುರ ಸಮಯ ಆಗ್ತಾ ಇದೆ 7:34. ಕೆಲ ವಾಣಿಜ್ಯ ಪ್ರಕಟಣೆ ಸರಿಯಾಗಿ 7:35 ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಆಕಾಶವಾಣಿ ಸಮಯ 7:34 ಇನ್ನೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಬೆಲ್ಜಿಯಂ ಪ್ರಧಾನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅರಿವು ಮೂಡಿಸಲು ಚಿಂತನ ಶಿಬಿರಗಳ ಆಯೋಜನೆಗೆ ಪ್ರಧಾನಿ ಕರೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1,250 ಏರಿಕೆ. ಇದುವರೆಗೆ 11,993 ಜನರ ರಕ್ಷಣೆ. ಟಿ20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಇಂದಿನ ಪಂದ್ಯದಲ್ಲಿ ಭಾರತ ಹಾಂಗ್ಕಾಂಗ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ನವದೆಹಲಿಯಲ್ಲಿ ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೇವರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳ ಬಲವರ್ಧನೆ ಜೊತೆಗೆ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಇಬ್ಬರು ನಾಯಕರು ಚರ್ಚೆ ನಡೆಸಲಿದ್ದಾರೆ. ಬೆಲ್ಜಿಯಂ ಪ್ರಧಾನಿ 3 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ರಾತ್ರಿ ನವದೆಹಲಿಗೆ ಆಗಮಿಸಿದ್ದಾರೆ. ಅವರೊಂದಿಗೆ ಬೆಲ್ಜಿಯಂ ರಕ್ಷಣಾ ಸಚಿವ ಥಿಯೋ ಫ್ರಾಂಕೆನ್ ಕೂಡ ಆಗಮಿಸಿದ್ದಾರೆ. ಕಳೆದ ವರ್ಷ ಫೆಬ್ರವರಿಯಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಇದು ಬಾರ್ಟ್ ಡಿ ವೇವರ್ ಅವರ ಮೊದಲ ಭಾರತ ಭೇಟಿಯಾಗಿದೆ. ಭಾರತ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದದ ಸಂದರ್ಭದಲ್ಲಿ ಭಾರತೀಯ ಕೈಗಾರಿಕಾ ವ್ಯವಹಾರಗಳ ಒಕ್ಕೂಟದ ಕಾರ್ಯಕ್ರಮದಲ್ಲಿ ಅವರು ಪ್ರಮುಖ ಭಾಷಣ ಮಾಡಲಿದ್ದಾರೆ. ಈ ಭೇಟಿಯು ಭಾರತ ಬೆಲ್ಜಿಯಂ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ ಮತ್ತು ಭದ್ರತೆ, ನವೀಕರಿಸಬಹುದಾದಂತಹ ಇಂಧನ ಸೇರಿದಂತೆ ಪರಸ್ಪರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮುನ್ನಡೆಸಲು ಅವಕಾಶವನ್ನು ಒದಗಿಸುತ್ತದೆ. ನಗರೀಕರಣದಿಂದ ಉಂಟಾಗುವಂತಹ ಸವಾಲುಗಳಾದಂತಹ ಜನಸಂಖ್ಯೆ ಬೆಳವಣಿಗೆ ಮತ್ತು ಭವಿಷ್ಯದ ನೀರಿನ ಅವಶ್ಯಕತೆಗಳ ಬಗ್ಗೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅರಿವು ಮೂಡಿಸಲು ಚಿಂತನ ಶಿಬಿರಗಳನ್ನು ಆಯೋಜನೆ ಮಾಡುವಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ನೀಡಿದ್ದಾರೆ. ಜಲಶಕ್ತಿ ಸಚಿವಾಲಯ ಆಯೋಜನೆ ಮಾಡಿದಂತಹ 2 ದಿನಗಳ ರಾಷ್ಟೀಯ ನೀರಿನ ಶೃಂಗಸಭೆಯ ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ನೀರು ಉಳಿಸುವ ತಂತ್ರಜ್ಞಾನಗಳನ್ನು ಹೆಚ್ಚು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಭಾರತೀಯ ತಯಾರಕರು ಮತ್ತು ಪಾಲುದಾರರು ಪರಿಣಾಮಕಾರಿ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಅನುವು ಮಾಡಿಕೊಡಲು ಜಾಗತಿಕ ಅತ್ಯುತ್ತಮ ಅಭ್ಯಾಸಗಳಿಗೆ ಒಡ್ಡಿಕೊಳ್ಳುವುದೂ ಸೇರಿದಂತೆ ಅದಕ್ಕೆಂದೇ ಮೀಸಲಾದ ಪ್ರದರ್ಶನ ಮತ್ತು ಕಾರ್ಯಾಗಾರಗಳನ್ನು ಆಯೋಜನೆ ಮಾಡುವಂತೆ ಅವರು ನಿರ್ದೇಶಿಸಿದ್ದಾರೆ. ಜನರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಲು ಜಲ ಉತ್ಸವವನ್ನು ಉತ್ತೇಜಿಸುವಂತೆ ಸಲಹೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿಯವರು, ಕೆರೆಗಳಲ್ಲಿ ಹೂಳು ತೆಗೆಯುವುದನ್ನು ನಿಯಮಿತ ಕಾರ್ಯಕ್ರಮವನ್ನಾಗಿ ಮಾಡಲು ಮತ್ತು ಹೂಳು ತೆಗೆಯಲು ಸ್ಪಷ್ಟ ಮಾನದಂಡಗಳನ್ನು ರೂಪಿಸುವಂತೆ ಕರೆ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದಿನಿಂದ 3 ದಿನಗಳ ಕಾಲ ಉಕ್ರೇನ್ ಮತ್ತು ಪೋಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಡಾ ಎಸ್ ಜೈಶಂಕರ್ ಅವರು ಉಕ್ರೇನ್ನ ವಿದೇಶಾಂಗ ಸಚಿವ ಆಂಡ್ರಿ ಸಿಭಿಯಾ ಮತ್ತು ಪೋಲೆಂಡ್ನ ಉಪ ಪ್ರಧಾನಮಂತ್ರಿ ಹಾಗೂ ವಿದೇಶಾಂಗ ಸಚಿವ ರಾಡೋಸ್ಲಾವ್ ಸಿಕೋರ್ಸ್ಕಿ ಅವರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಲಿದ್ದಾರೆ. ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು

ಪಡಿಸುವುದು ಡಾ ಎಸ್ ಜೈಶಂಕರ್ ಅವರ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಪ್ರಾದೇಶಿಕ ಬೆಳವಣಿಗೆ ಮತ್ತು ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯಕ್ಕೂ ಈ ಭೇಟಿ ಅವಕಾಶ ಕಲ್ಪಿಸಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಮುಂದಿನ ವಾರ ಭಾರತದಲ್ಲಿ ನಡೆಯಲಿರುವಂತಹ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗಲು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳ ಅಧಿಕೃತ ವಕ್ತಾರ ಸ್ಟೀಫನ್ ದುಜಾರಿಕ್ ತಿಳಿಸಿದ್ದಾರೆ. ಈ ವರ್ಷದ ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಮುಖ್ಯಸ್ಥರಾಗಿ ತಮ್ಮ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸಲಿರುವ ಗುಟೆರಸ್ ಅವರಿಗೆ ಇದು ಭಾರತಕ್ಕೆ 5ನೇ ಭೇಟಿಯಾಗಿದ್ದು ಈ ವರ್ಷದ 2ನೇ ಪ್ರವಾಸವಾಗಿದೆ. ಇದೇ 12ರಿಂದ ಪ್ರಾರಂಭವಾಗಲಿರುವ ಈ ಶೃಂಗಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಹಾಗೂ ಇರಾನ್ ಅಧ್ಯಕ್ಷ ಮಸೂದ್ ಭಾಗಿಯಾಗುವ ನಿರೀಕ್ಷೆ ಇದೆ. ಕೇಂದ್ರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಅವರು ಇಂದು ಮುಂಬೈನಲ್ಲಿ ಬ್ಯಾಂಕ್ ಮತ್ತು ಗ್ರಾಮೀಣ ಜೀವನೋಪಾಯ ಮಿಷನ್ಗಳ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸ್ವಸಹಾಯ ಗುಂಪುಗಳಿಗೆ ಸರಾಸರಿ ವಿತರಣೆಯ ಪ್ರಮಾಣವನ್ನು ಹೆಚ್ಚಿಸಲು ವೈಯಕ್ತಿಕ ಉದ್ಯಮ ಸಾಲ ಬಂಡವಾಳವನ್ನು ದ್ವಿಗುಣಗೊಳಿಸುವ ಬಗ್ಗೆ ಸಭೆ ಗಮನಹರಿಸಲಿದೆ. ನೇಪಾಳ ಟಿಬೆಟ್ನಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 1,250ಕ್ಕೆ ಏರಿಕೆಯಾಗಿದೆ. ನೇಪಾಳದ ಭೋಟೆಕೋಶಿ ನದಿ ಮತ್ತು ಭೂಗತ ವಿದ್ಯುತ್ ಕೇಂದ್ರಗಳ ಉದ್ದಕ್ಕೂ ಸುರಂಗಗಳಲ್ಲಿ ಸಿಲುಕಿರುವವರನ್ನು ಪತ್ತೆಹಚ್ಚಲು ರಕ್ಷಣಾ ತಂಡಗಳು ಮಳೆ ಮತ್ತು ಅವಶೇಷಗಳ ನಡುವೆ ಕಾರ್ಯಾಚರಣೆ ಮುಂದುವರಿಸಿವೆ. ಕಾಣೆಯಾದವರಲ್ಲಿ 583 ಜನರು ವಿದೇಶಿಯರಾಗಿದ್ದಾರೆ. ನೇಪಾಳ ಸೇನೆ ಸೇರಿದಂತೆ ಭದ್ರತಾ ಸಿಬ್ಬಂದಿಯ ಜಂಟಿ ಪಡೆಗಳು ಇಲ್ಲಿಯವರೆಗೆ ಹೆಲಿಕಾಪ್ಟರ್ಗಳು ಮತ್ತು ಭೂ ಮಾರ್ಗಗಳನ್ನು ಬಳಸಿಕೊಂಡು 11,993 ಜನರನ್ನು ರಕ್ಷಿಸಿವೆ. ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಾಗಿ ಸುಮಾರು 21,314 ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಚೀನಾದ ಕಡೆಯಿಂದ ನೇಪಾಳ ಗಡಿಯ ಬಳಿ ಟಿಬೆಟ್ನ ಗೈರಾಂಗ್ ಕೌಂಟಿಯಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 21ಕ್ಕೆ ಏರಿಕೆಯಾಗಿದ್ದು ಇನ್ನು 541 ಜನರು ಕಾಣೆಯಾಗಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಉಕ್ರೇನ್ನಲ್ಲಿ ನಡೆಯುತ್ತಿರುವಂತಹ ಯುದ್ದವನ್ನು ಕೊನೆಗೊಳಿಸಲು ರಷ್ಯಾ ಶಾಂತಿ ಒಪ್ಪಂದಕ್ಕೆ ಕೆಲಸ ಮಾಡಲು ಸಿದ್ದವಾದಾಗ ಮಾತ್ರ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಮತ್ತೊಂದು ಸುತ್ತಿನ ಶೃಂಗಸಭೆ ನಡೆಸಲು ಸಿದ್ದ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ರಷ್ಯಾ ಮತ್ತು ಉಕ್ರೇನ್ ಎರಡರೊಂದಿಗೂ ಅಮೆರಿಕ ಉತ್ತಮ ಸಂಬಂಧವನ್ನು ಕಾಯ್ದುಕೊಳ್ಳುವುದು ತಮ್ಮ ಬಯಕೆಯಾಗಿದ್ದು ಸಂಬಂಧಗಳನ್ನು ಸುಧಾರಿಸುವುದು ವ್ಯವಹಾರಕ್ಕೂ ಪ್ರಯೋಜನಕಾರಿ ಎಂದು ಅವರು ಹೇಳಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ದದ ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಚರ್ಚಿಸಲು ಟ್ರಂಪ್ ಮತ್ತು ಪುಟಿನ್ 2025 ಆಗಸ್ಟ್ನಲ್ಲಿ ಅಲಾಸ್ಕಾದಲ್ಲಿ ಕೊನೆಯ ಬಾರಿ ಭೇಟಿಯಾಗಿದ್ದರು. ದೇಶದ ಪ್ರತಿಯೊಂದು ಜಿಲ್ಲೆಯ ರಫ್ತು ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಕೇಂದ್ರ ಸರ್ಕಾರ ರಫ್ತು ಕೇಂದ್ರಗಳಾಗಿ ಜಿಲ್ಲೆಗಳು ಉಪಕ್ರಮ ಜಾರಿಗೊಳಿಸಿದೆ. ಈ ಯೋಜನೆಯಡಿ ಸ್ಥಳೀಯ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಜಾಗತಿಕ ಮಾರುಕಟ್ಟೆಗೆ ಪರಿಚಯಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಭೌಗೋಳಿಕ ಮಾನ್ಯತೆ ಪಡೆದ ಉತ್ಪನ್ನ, ಕೃಷಿ ಉತ್ಪನ್ನ, ಆಟಿಕೆ ಮತ್ತು ಎಂಜಿನಿಯರಿಂಗ್ ಉತ್ಪನ್ನಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ. ಈ ವರ್ಷದ ಜನವರಿಯವರೆಗೆ ದೇಶದ 770ಕ್ಕೂ ಹೆಚ್ಚು ಜಿಲ್ಲೆಗಳು ಯೋಜನೆಯ ವ್ಯಾಪ್ತಿಗೆ ಬಂದಿವೆ. ಆತ್ಮನಿರ್ಭರ ಭಾರತ ಮತ್ತು ವೋಕಲ್ ಫಾರ್ ಲೋಕಲ್ ಪರಿಕಲ್ಪನೆಗಳಿಗೆ ಪೂರಕವಾಗಿರುವಂತಹ ಈ ಯೋಜನೆ ದೇಶದ $1 ಟ್ರಿಲಿಯನ್ ರಫ್ತು ಗುರಿ ಸಾಧನೆಗೆ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಟಿ20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾವಳಿಯ ತನ್ನ ಎರಡನೇ ಗುಂಪು ಎ ಪಂದ್ಯದಲ್ಲಿ ಭಾರತ ತಂಡ ಇಂದು ಹಾಂಕಾಂಗ್ ತಂಡದ ವಿರುದ್ದ ಸೆಣಸಾಟ ನಡೆಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಭಾನುವಾರ ದುಬೈನಲ್ಲಿ ನಡೆದ ಪಂದ್ಯದಲ್ಲಿ ಥೈಲ್ಯಾಂಡ್ ವಿರುದ್ದ 94 ರನ್ಗಳ ಭರ್ಜರಿ ಜಯ ದಾಖಲಿಸುವ ಮೂಲಕ ಭಾರತದ ಮಹಿಳಾ ತಂಡ ತನ್ನ ಅಭಿಯಾನ ಆರಂಭಿಸಿತು. ಇದೇ 5ರಿಂದ 9ರವರೆಗೆ ಅಹಮದಾಬಾದ್ನ ಸಬರಮತಿ ನದಿ ತೀರದಲ್ಲಿ ಇದೇ ಮೊದಲ ಬಾರಿಗೆ ಹುಂಡೈ ವರ್ಲ್ಡ್ ಆರ್ಚರಿ ಪ್ಯಾರಾ ಸರಣಿಯನ್ನು ಆಯೋಜನೆ ಮಾಡಲಾಗಿದ್ದು 20 ದೇಶಗಳಿಂದ 100ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗಿಯಾಗಲಿದ್ದಾರೆ. June 30ರಿಂದ July 4ರವರೆಗೆ ಬ್ಯಾಂಕಾಂಗ್ ಮತ್ತು ಜೆಕಿಯಾದ ನೋ ಮೆಸ್ಟೋದಲ್ಲಿ ನಡೆದ ಸ್ಪರ್ಧೆಗಳ ನಂತರ ಇದು 2026ರ ಸರಣಿಯ 3ನೇ ಹಂತವಾಗಿದೆ. 4ನೇ ಮತ್ತು ಅಂತಿಮ ಹಂತವು ಅಕ್ಟೋಬರ್ನಲ್ಲಿ ಚಿಲಿಯ ಸ್ಯಾಂಟಿಯಾಗೋದಲ್ಲಿ ನಡೆಯಲಿದೆ. ಗುಜರಾತ್ ಸರ್ಕಾರ, ಗುಜರಾತ್ ಕ್ರೀಡಾ ಪ್ರಾಧಿಕಾರ ಮತ್ತು ಭಾರತ ಕ್ರೀಡಾ ಪ್ರಾಧಿಕಾರ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿದೆ. ಚೀನಾ, ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಹಂಗೇರಿ, ಇಂಡೋನೇಷ್ಯಾ, ಇರಾನ್, ಕಜಗಿಸ್ತಾನ್, ಮೆಕ್ಸಿಕೋ, ಸ್ಲೊವಾಕಿಯಾ, ಅಮೆರಿಕ, ಉಜ್ಬೇಕಿಸ್ತಾನ, ಬಾಂಗ್ಲಾದೇಶ, ಭೂತಾನ್, ಸೈಪ್ರಸ್, ಜೆಕಿಯಾ, ಇರಾಕ್, ರಷ್ಯಾ ಮತ್ತು ಶ್ರೀಲಂಕಾ ಕ್ರೀಡಾಕೂಟದಲ್ಲಿ ಭಾಗಿಯಾಗಲಿವೆ. September 4ರಂದು ಔಪಚಾರಿಕವಾಗಿ ಕ್ರೀಡಾಕೂಟ ಉದ್ಘಾಟನೆಯಾಗಲಿದೆ. ಭಾರತದ ಶಟ್ಲರ್ಗಳಾದಂತಹ ಕಿಡಂಬಿ ಶ್ರೀಕಾಂತ್ ಮತ್ತು

0: ರೋಹಿತ್ ಶರ್ಮಾ ಇಂದು ಚೀನಾ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಎರಡನೇ ಸುತ್ತಿಗೆ ಮುನ್ನಡೆ ಪಡೆದಿದ್ದಾರೆ. ಶೆಜನ್ನಲ್ಲಿ ನಡೆದಂತಹ ಪುರುಷರ ಸಿಂಗಲ್ಸ್ನ ಆರಂಭಿಕ ಪಂದ್ಯದಲ್ಲಿ ಶ್ರೀಕಾಂತ್ ಚೈನೀಸ್ ತೈಪಿಯ ಚಿ ಯು ಝೆನ್ ಅವರನ್ನು 21-16 21-15 ಅಂತರದಿಂದ ಸೋಲಿಸಿದರು. ಮತ್ತೊಂದು ಪುರುಷರ ಸಿಂಗಲ್ಸ್ ಪಂದ್ಯದಲ್ಲಿ ಲಕ್ಷ್ಯ ಸೇನ್ ಕೆನಡಾದ ವಿಕ್ಟರ್ ಲೈ ವಿರುದ್ದ 14-21 7-21 ಅಂತರದಿಂದ ಸೋತ ನಂತರ ಪಂದ್ಯಾವಳಿಯಿಂದ ಹೊರಬಿದ್ದರು. ಮಹಿಳಾ ಸಿಂಗಲ್ಸ್ನ ಮೊದಲ ಸುತ್ತಿನ ಪಂದ್ಯದಲ್ಲಿ ಭಾರತದ ತನ್ವಿ ಶರ್ಮಾ ಡೆನ್ಮಾರ್ಕ್ನ ಅಮಾಲಿ ಶುಜಲ್ ಅವರನ್ನ 21-16 21-17 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. ಇದೇ ವೇಳೆ ಭಾರತದ ದೇವಿಕಾ ಸಹಾಗ್ ಬಲ್ಗೇರಿಯಾದ ಕಯೋಯನ ನಳಂಬ ಬೋಟವ ವಿರುದ್ದ 18-21 15-21 ಅಂತರದಿಂದ ಸೋತರು. ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯು ಥೈಲ್ಯಾಂಡ್ನ ಟೊನಾ ಕಾನ್ ಸಾಹಿಂಗ್ ಮತ್ತು ಟೊನ್ನಿಚಾ ಸಾಹೆಂಗ್ ಅವರನ್ನ 21-8 21-9 ಅಂತರದಿಂದ ಸೋಲಿಸಿ ಮುಂದಿನ ಸುತ್ತಿಗೆ ಮನ್ನಣೆ ಪಡೆದಿದ್ದಾರೆ. ಕೇಂದ್ರ ಸರ್ಕಾರ 2024 ಟೆಂಜಿಂಗ್ ನಾರ್ಗೆ ರಾಷ್ಟೀಯ ಸಾಹಸ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಭೂ ಸಾಹಸ ವಿಭಾಗದಲ್ಲಿ ಬಲ್ಜಿತ್ ಕೌರ್ ಮತ್ತು ಸ್ಕಜಲಾಂಗ್ ರೆಜ್ಗಿನ್, ಜಲಸಾಹಸ ವಿಭಾಗದಲ್ಲಿ ರಿಮೋಸಹ ಮತ್ತು ಜೀವಮಾನ ಸಾಧನೆ ವಿಭಾಗದಲ್ಲಿ ಶಿವಪ್ರಸಾದ್ ಚಮೋಲಿ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಪ್ರಶಸ್ತಿ ಪುರಸ್ಕೃತರಿಗೆ ತಲಾ 15 ಲಕ್ಷ ರೂಪಾಯಿಗಳ ನಗದು ಮತ್ತು ಪ್ರಮಾಣ ಪತ್ರ ಪ್ರದಾನ ಮಾಡಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಬೆಲ್ಜಿಯಂ ಪ್ರಧಾನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅರಿವು ಮೂಡಿಸಲು ಚಿಂತನ ಶಿಬಿರಗಳ ಆಯೋಜನೆಗೆ ಪ್ರಧಾನಿ ಕರೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1,250 ಏರಿಕೆ, ಇದುವರೆಗೆ 11,993 ಜನರ ರಕ್ಷಣೆ. ಟಿ20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್, ಇಂದಿನ ಪಂದ್ಯದಲ್ಲಿ ಭಾರತ ಹಾಂಕಾಂಗ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 7:45. ಇನ್ನೀಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಸಿಎಸ್ ಜಯರಾಮನ್ ಅವರ ಧ್ವನಿಯಲ್ಲಿ ಭೂಕೈಲಾಸ ಚಿತ್ರದ ಗೀತೆಯನ್ನ ಕೇಳಿ.

ಚಿತ್ರಗೀತೆಗಳ ಕಾರ್ಯಕ್ರಮ ಮತ್ತಷ್ಟು 8:30 ಪ್ರಸಾರ ಮಾಡುತ್ತೇವೆ. ಈಗ ಸಮಯ ಆಗ್ತಾ ಇದೆ 8:00. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ ವಾರ್ತೆಗಳನ್ನು ಕೇಳೋಣ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಅನುರಾಧ ಭಟ್, ಉದಿತ್ ನಾರಾಯಣ. ಕೇಳಿ ದಾಸವಾಳ ಚಿತ್ರದ ಗೀತೆಯನ್ನು ಸಂಗೀತ ನೀಡಿದ್ದಾರೆ ಗುರು ಕಿರಣ್.

0: ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಈಗ ಸಮಯ ಆಗ್ತಾ ಇದೆ 9 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
2: ಏಕಲನ ಏಕಲನ ಏನ್ ಮಾಡತ್ತೀವಪ್ಪ?
3: ಏನಿಲ್ವಾಪ್ಪ, ಇನ್ನೇಗೆ ತೊಗರಿಯಾಗ ಹರಗಿದೆ ಹರಗಿದೆ, ಟ್ರ್ಯಾಕ್ಟರ್ ಹೋತ ಸುಮ್ ಕೂತ್ ನೋಡಿ ಗಿಡದ ನಳಿಗೆ.
2: ಏ ತೊಗರಿ ಒಳಗೆ ಭಾರಿ ಚಂದ ಬಂದೈತಿ ನೋಡಪ್ಪ.
3: ಮಳಿ ಇಲ್ಲಂದ್ರೆ ಚಂದ ಬಂದತ್ ನೋಡಿ ಸ್ವಲ್ಪ.
2: ಮಳಿ ಇಲ್ಲಂದ್ರೂ ಬರ್ತೈತಿ, ಮಳಿ ಹೆಚ್ಚಾದ್ರೂ ಬರ್ತೈತಿ, ಕಡಿಮೆ ಆದ್ರೂ ಬರ್ತೈತ್ಲ.
3: ಅಂದಂಗೆ ನೀ ಏನಾಕಿ ಈ ಸಲ?
2: ನಾನು ಸೂರ್ಯಪಾನ ಹಾಕಿನಪ್ಪ.
3: ಅಂದಂಗೆ ವಾಯ ಈ ಕಡೆ ಬಂದತ್ತಲ್ಲ, ಗಾಡಿ ಹಾಕೋ.
2: ಏ ಏನಿಲ್ಲ, ಅಲ್ಲಿ ಓನ್ಯಾಗ ಹುಡುಗರು ಹೇಳತ್ತಿದ್ರ ಅದೇನ ವಿಮಾ ಕಟ್ಟಬೇಕು ವಿಮಾ ಕಟ್ಟಬೇಕು ಅನ್ನತ್ತಿದ್ರ ಅದು ಏನು ನನಗೂ ಒಂದು ಅರ್ಥ ಆಗಲಾಗಿತ್ತು, ಅದಕ್ಕೆ ಬಂದಿದ್ದೀನಿ ಅಂತಕ್ಕೆ.
3: ವಿಮಾ ಕಟ್ಟುದ? ನನಗೂ ಗೊತ್ತಿಲ್ಲ. ನಾನು ಕೇಳಿ ನೀ ವಿಮೆ ಕಟ್ಟಬೇಕು ವಿಮೆ ಕಟ್ಟಬೇಕು ಸರ್ಕಾರದ ಯೋಜನೆಗಳು ಅದಾವು ಅಂತ ನಾನು ಕೇಳಿನಿ, ಬಟ್ ಯಾವು ಏನು ಒಂದು ಗೊತ್ತಿರಲ್ಲ ನಮ್ಗೆ.
2: ನಾ ಗಾಡಿಗಳಿಗೆ ಮನುಷ್ಯರಿಗೆ ವಿಮಾ ಇರ್ತಾವತ್ತು ಮಾಡಿದ್ಯಪ್ಪ, ಈಗ ಬೆಳೆಗಳಿಗೆ ವಿಮಾ ಅದು ಅದಾವ ನೋಡು.
3: ಹೌದು, ನಾನು ಹೊಸ್ದಾಗಿ ಕೇಳಿನಿ. ಮತ್ತು ಎಲ್ಲೋ ವಿಮಾ ಕಟ್ಟುದಂದ್ರೆ ಏನು ಕಟ್ಟಿದ್ರೆ ಬರ್ತಾವಂತ ಏನಿನ?
2: ಏ ಬರ್ತಾವ ಅನ್ನೋ ಸುದ್ದಿ ಕೇಳಿ ನಾನು ಬರ್ತಾವಿಲ್ಲ, ನನಗೂ ಗೊತ್ತಿಲ್ಲ. ಆದ್ರೆ ಕಟ್ಟುನೇನ ನಾ ತಿನ್ನ
3: ಅಲ್ಲ, ಸುದ್ದಿ ಕೇಳಿ ಕಟ್ಟಿದವ್ರು ಯಾರು ತೊಗೊಂಡು ಏನಾರು ಗೊತ್ತ ನಿನಗೆ?
2: ಏ ಅದು ನನಗೆ ಗೊತ್ತಿಲ್ಲಪ್ಪ.
3: ಮತ್ತೆ ಹೆಂಗೆ ಕಟ್ಟುದು, ಹೆಂಗೆ ಯಾವ ಆಧಾರದ ಮ್ಯಾಗ ಕಟ್ಟುದು ಹೇಳು.
2: ಏ ನಮ್ಮ ಓನ್ಯಾಗ ಇವ್ ಅದಲ್ಲ ರಂಗಣ್ಣ, ರಂಗಣ್ಣಗೆ ವಿಮಾ ಜಮಾ ಆಗ್ಯಾವತ್ತು.
3: ಅಲ್ಲೋ ದೇಶದಾಗ 8 ಮಂದಿ ರೈತರಿದ್ದೀವಿ, ಎಲ್ಲರಿಗೆ ಹೆಂಗೆ ಕೊಡ್ತಾರೆ ಹೇಳು ನಮ್ಮ.
2: ಏ ಕೊಡ್ತಾರತ್ತ, ಒಂದು 3-4 ಜನ ತೊಗೊಂಡಾರತ್ತ ಅವ್ ನನಗೆ ಹೇಳ್ಯಾನ.
3: ನನಗೇನು ನಂಬಿಕಿಲ್ಲಪ್ಪ ಎಷ್ಟು ಬರ್ತಾವನು ನನಗೆ ಗೊತ್ತಿಲ್ಲ.
4: ಕಲ್ಲಣ್ಣ ಮುಲಾಣ ಏನು ಡಿಸ್ಕಸ್ ನಡೆಸಿರಿ?
3: ಅರೇಗ ನೋಡಿ ಸಿದ್ದಾನ ಈ ಕಡೆ ಬಂದ ನೋಡು.
2: ಏ ನೆನದವ್ರ ಮನದಲ್ಲಿ ಅಂದ ಸಿದ್ದಾನ ಬಂದ ನೋಡು, ಅವನ ಕಡೆನೇ ಕೇಳುವಂತು.
4: ಏನು ಚರ್ಚೆ ನಡೆದಪ್ಪ, ಭಾಳ ಬಿಜಿ ಇದಿರಲ್ಲ
2: ಸಿದ್ದಾನ. ಈಗ ನೋಡು, ನಾವು ಮನುಷ್ಯರಿಗೆ ವಿಮಾ ಮಾಡೋದು ಕೇಳಿದೆ, ಗಾಡಿಗಳು ವಿಮಾ ಮಾಡ್ತಾರ ಅನ್ನೋದು ಕೇಳಿ ನಾನು. ಈ ಬೆಳೆ ವಿಮಾ ಮಾಡಬೇಕು ಅಂತೇಳಿ ಹೇಳತ್ತಿದ್ರು, ಅದಕ್ಕೆ ನನಗೆ ಗೊತ್ತಿರಲಿಲ್ಲ ನೋಡು, ಅದನ್ನೇ ಕೇಳತ್ತಿದ್ದೆ.
4: ಹೌದೌದು, ಬೆಳೆ ವಿಮಾ ಮಾಡೋದು ಭಾಳ ಮುಖ್ಯ ಐತಿ. ಈಗ ಬೆಳೆ ವಿಮಾದಾಗ 2 ಪ್ರಕಾರ ಅದಾವ, ಒಂದು ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ, ಇನ್ನೊಂದು ಹವಾಮಾನ ಆಧಾರಿತ ಫಸಲ್ ಭೀಮಾ ಯೋಜನೆ ಅಂತೇಳಿ. ಇದು ಹವಾಮಾನ ಆಧಾರಿತದ್ದು, ಸಾಮಾನ್ಯವಾಗಿ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಡ್ತದೆ, ಅದು ಬಹುವಾರ್ಷಿಕ ಬೆಳೆಗಳಿಗೆ. ಇದು ಫಸಲ್ ಭೀಮಾ ಯೋಜನೆ ಆದಂಥದ್ದು, ಇದು ಕೃಷಿ ಬೆಳೆಗಳಿಗೆ ಸಂಬಂಧಪಡ್ತದೆ.
2: ಎಲ್ಲ ಬೆಳೆಗಳಿಗೂ ಸಿಗ್ತೈತಿ?
4: ಎಲ್ಲ ಬೆಳೆಗಳಿಗೂ ಮಾಡ್ಬೋದು. ನೀವು ಬಿತ್ತೋ ಮುಂಚೆನೇ ಮಾಡ್ಬೋದು, ಬಿತ್ತಲಿಕ್ಕೆ ನಿಮಗೆ ಮಳೆನೇ ಆಗಲಿಲ್ಲ ಅಂದರೂ ಕೂಡ ಇದ್ರಾಗ ವಿಮಾ ಮೊತ್ತವನ್ನು ನಾವು ಪಡ್ಕೋಬೋದು. ಮತ್ತು ಬಿತ್ತಿದೆವು, ಬಿತ್ತಿಂದ ಯಾವುದಾದ್ರೂ ಹವಾಮಾನ ವೈಪರೀತ್ಯ ಕಾರಣಗಳಿಂದ ಅಂದರೆ ಮಳೆ ಹೆಚ್ಚಾಯಿತು, ಬರ ಬಿತ್ತು, ಮತ್ತು ಮುಂದೆ ರಾಶಿ ಟೈಮ್ದಾಗ ಅದು ಯಾವ್ದಾರೆ ಒಂದು ಮಳೆಯಾಗಿ ಅಥವಾ ಬಿರುಗಾಳಿ ಬಿಟ್ಟು ಎಲ್ಲ ಹಾಳಾಯ್ತಂದ್ರೂ ಕೊಯ್ಲು ನಂತರ 14 ದಿನದವರೆಗೂ ವಿಮಾದ ಒಂದು ರಕ್ಷಣೆ ಇರ್ತೈತಿ. ನೀವು ಬೆಳೆ ಬೆಳೆಯುವಾಗ ಯಾವುದೇ ರೀತಿ ಹಾನಿ ಆಯಿತು ಅಂದರೆ, ನಿಮ್ಮದು ವೈಯಕ್ತಿಕ ಒಬ್ಬರದ್ದು ಹಾನಿ ಆಗಿತ್ತು ಅಂದರೆ, ಹಾನಿಯಾದ 48 ಗಂಟೆ ಒಳಗೆ ನೀವು ವಿಮಾ ಕಂಪ್ನಿಗೆ ತಿಳಿಸಿದ್ರೆ ಅಂದರೆ ಅವರು ಬಂದು ಅದನ್ನೆಲ್ಲ ಪರಿಶೀಲನೆ ಮಾಡಿಬಿಟ್ಟು ನಿಮಗೆ ವಿಮಾ ಮೊತ್ತ ಜಮಾ ಮಾಡ್ತಾರೆ. ಮತ್ತು ನೀವು ಸಾಮಾನ್ಯವಾಗಿ ಸಾರ್ವತ್ರಿಕವಾಗಿ ಎಲ್ಲರದು ಹಾನಿಯಾಗಿತ್ತಂದ್ರೆ ಆ ಪ್ರದೇಶದ ಒಂದು ಬೆಳೆ ಇಳುವರಿ ನೋಡ್ಕೊಂಡು ಬಿಟ್ಟು ಎಷ್ಟು ಶೇಕಡ ಇಳುವರಿ ಕಡಿಮೆ ಆಗ್ಯದ ನೋಡಿಕೊಂಡು ಅಷ್ಟು ಶೇಕಡ ಎಲ್ಲರಿಗೆ ವಿಮಾ ಹಣ ಜಮಾ ಮಾಡ್ತಾರ.
3: ಅಧಿಕಾರಿಗಳು ಹೊಲಕ್ಕೆ ಬಂದು ಚೆಕ್ ಮಾಡ್ತಾರೆ ಹೆಂಗೆ ಬೆಳೆ ಹಾನಿ ನೋಡಿ.
4: ಹಾಂ, ಹಾನಿ ಒಬ್ಬರದು ಅದಾಗಿತ್ತು ಅಂದರೆ ಹಂಗೆ ಚೆಕ್ ಮಾಡ್ತಾರೆ, ಇಲ್ಲ ಸಾರ್ವತ್ರಿಕ ಆಗಿತ್ತಂದ್ರೆ ಇಡೀ ಸಾರ್ವತ್ರಿಕವಾಗಿ ಅವ್ರು ಚೆಕ್ ಮಾಡ್ತಾರೆ, ಡ್ರೋನ್ ಮುಖಾಂತರ ಮಾಡ್ತಾರೆ. ಮತ್ತು ಆಧುನಿಕ ತಂತ್ರಜ್ಞಾನಗಳು ಬಂದವು, ವೆಬ್ಸೈಟ್ ಮುಖಾಂತರ ಸ್ಯಾಟಲೈಟ್ ಮುಖಾಂತರ ಚೆಕ್ ಮಾಡ್ತಾರೆ. ಸಾಕಷ್ಟು ಪರೀಕ್ಷೆ ಮಾಡಲಿಕ್ಕೆ ಸರ್ಕಾರ ಬಳಿ ಅಥವಾ ವಿಮಾ ಕಂಪ್ನಿ ಬಳಿ ಸಾಕಷ್ಟು ಯೋಜನೆಗಳದಾವೆ. ಇದು ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಭಾರತ ಸರ್ಕಾರದ ಬೆಳೆ ವಿಮಾ ಯೋಜನೆ ಆಗಿದೆ. ಇದು ಪ್ರಕೃತಿ ವಿಕೋಪಗಳು, ರೋಗಗಳು ಮತ್ತು ಕೀಟಗಳು ರೈತರಿಗೆ ಆರ್ಥಿಕ ಸುರಕ್ಷಾ ಮತ್ತು ಪರಿಹಾರ ಒದಗಿಸ್ತದೆ. ಕರ್ನಾಟಕದಲ್ಲಿ ಇದನ್ನು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಕರೀತಾರೆ. ಇದು 2016 ಆರಂಭ ಆಗೈತಿ. ಮತ್ತು ಇದನ್ನು ನೀವು ಕಟ್ಟಬೇಕಾದ್ರೆ CSEಗಳಿಗೆ ಹೋಗಿ ಕಟ್ಟಬೇಕು, ಕಾಮನ್ ಸರ್ವಿಸ್ ಸೆಂಟರ್ ಅಂತ ಇರ್ತಾವೆ ನೋಡಿ.

0: ಅಲ್ಲಿ ನಮ್
1: ಶಾಂತಕ್
0: ಇಲ್ಲ ಮಾಡಲ್ಲ, ಅಲ್ಲಿ ಒಂದ್ ಅಂಗಡಿ ಬಾಡಿಗೆ ಹಿಡಿದು ಮಾಡ್ತಾ ಇದ್ದಾರೆ ನೋಡೋರು.
1: ಸಿಎಸ್ಸಿ ಸೆಂಟರ್ನಾಗ ಶಾಂತಕ್ ಇರ್ತಾಳ ಅಂತ
0: ಬೇಕಂದ್ರ ಅಲ್ಲಿ ಹೆಚ್ಚುವರಿ ಮಾಹಿತಿ ಏನೇನ್ ಬೇಕಾಗ್ತಾವ ಏನೇನಿಲ್ಲ ಕೇಳು ಸಲುವಾಗಿ ಅಲ್ಲಿ ಹೋಗೋಣ ಅಂತ. ನಡ್ರಿ ಅಲ್ಲಿ ಹೋಗೋಣ,
2: ನಡ್ರಿ ನಡ್ರಿ ಹೋಗೋಣ
1: ನಡ್ರಿ. ಹಂಗಂದ್ರೆ
2: ಶಾಂತಕ್ಕ ಏನವ್ವ ಕಂಪ್ಯೂಟರ್ ಮುಂದೆ ಕುತ್ಕೊಂಡ್ ಏನ ಮಾಡಾತಿಲ್ಲ?
3: ಏ ನಮಗ್ ಕೆಲ್ಸ ಇರ್ತವಲ್ಲಪ್ಪ, ಬರ್ರಿ ಬರ್ರಿ ಬರ್ರಿ, ಮೂರು ಜನ ಒಟ್ಟಿಗೆ ಬಂದ್ಬಿಟ್ರಲ್ಲ.
0: ಹೌದು ನೋಡಿ, ಇವರು ಒಬ್ರು ಬೆಳೆ ವಿಮೆ ಮಾಡಿಸೋಣಂತಿದ್ರು, ಒಬ್ರು ಬ್ಯಾಡ ಅಂತಿದ್ರು. ಅದಕ್ಕ ಏನೇನ್ ಬೇಕಾಗ್ತಾವ ಏನೇನಿಲ್ಲ ಮಾಡಿಸ್ಬೇಕಾಗ್ತದ ಅಂತೇಳಿ ನಿಮ್ ಕಡೆನೆ ಮಾಹಿತಿ ಕೇಳ್ಬೇಕಂತೇಳಿ ಬಂದೀವಿ ನೋಡ್ ನಾವು.
1: ಈಗ ನೋಡ್ ಶಾಂತಕ್ಕ, ನನಗಂಕ್ರ ಅದ್ರ ಬಗ್ಗೆ ಒಂದು ಗೊತ್ತಿಲ್ಲ. ಈ ಸ್ವಲ್ಪ ಸಿದ್ಧಾನ್ ಹೇಳಿದ್ಮ್ಯಾಗ ಸ್ವಲ್ಪ ಗೊತ್ತಾತು, ಹೆಂಗ್ ಕಟ್ಟುದು ಏನ್ ಕಟ್ಟುದು ಏನೇನ್ ಬೇಕು ಅನ್ನೋದ ಗೊತ್ತಿಲ್ಲ. ಏನೇನ್ ಬೇಕಂದಂಗ
0: ಮತ್ತ ಅದು ವಿಮಾ ಮತ್ತ ಬಹಳ ಆಗ್ತೈತಿ, ಅನ್ನೋ ವಾಜ್ಯ ಆಗ್ತದೆ ನಮ್ ಕಟ್ಟಲಿಕ್ಕೆ.
3: ಏನಿಲ್ಲ, ರೈತರು ಏನಪ್ಪಾ 1.5% ಅಷ್ಟ ಕಟ್ಟಿದ್ರೆ ಸಾಕು, ಉಳಿದಿದ್ದೆಲ್ಲ ಸರ್ಕಾರ ಕೊಡ್ತದ. ಹಂಗನ ಈಗ ಬೇಕಾಗೋ ದಾಖಲೆಗಳ ಏನಪ್ಪಾ ಅಂದ್ರ ಆಧಾರ್ ಕಾರ್ಡ್ ಒಂದು, ಅದಂತೂ ನಿಮ್ಮ ಹತ್ರ ಇದ್ದೇ ಇರ್ತದ. ಆಮೇಲೆ ಭೂಮಿ ಹಕ್ಕು ದಾಖಲೆ ಅಂದ್ರ RTC
2: ಅಂದ್ರೆ ಉತ್ತಾರ ಅಂತಾರಲ್ಲ,
3: ಪಾಣಿ ಉತ್ತಾರ ಅಂತ.
2: ಆಮೇಲೆ
3: ಬ್ಯಾಂಕ್ ಪಾಸ್ಬುಕ್, ಅದ್ರದ್ದು ಡೀಟೇಲ್ಸ್ ಎಲ್ಲ.
0: ಮತ್ತೆ ಇನ್ನೊಂದು ಹೇಳ್ತಿದ್ರು, ಅದು FID ಮಾಡಿಸಿರಬೇಕು, ಅದು RTC ಲಿಂಕ್ ಆಗಿರ್ಬೇಕು ಅಂತ ಹೇಳ್ತಿದ್ರು.
1: ಅಂದಂಗ ಸಿದ್ಧಾನ್ FID ಅಂದ್ರೆ ಏನಿದು?
0: ಅದು ಫಾರ್ಮರ್ ID ಅಂತೇಳಿ, ಒಬ್ಬ ಕೃಷಿಕನು ಒಂದು ID ಅಂತೇಳಿ.
2: ಮಣ್ಣಿನ ರೈತ ಸಂಪರ್ಕ ಕೇಂದ್ರದಾಗ ಒಂದು ID ಮಾಡಿಕೊಟ್ರೆ ಅದಕ್ಕೆ FID ಏನೋ ಅನ್ನತಿದ್ರು ನೋಡಿ, ಅದೇನು
0: ನೀವು ಇದ್ದಿದ್ದಿಲ್ಲ ಅಂದ್ರೂ ಮಾಡ್ಕೋಬೇಕು. ಮತ್ತೆ ಯಾವ ಹೊಲ FID ಲಿಂಕ್ ಇದ್ದಿದ್ದಿಲ್ಲ ಅಂದ್ರೆ ಈಗಲೇ ಹೋಗಿ ಮಾಡಿಸ್ಕೋಬೇಕು ಮೊದಲು ಅದನ್ನ.
3: ಇದು ನೋಡಪ್ಪ, ಈಗ ಪ್ರಾಕೃತಿಕ ವೈಪರೀತ್ಯ ಅಂದ್ರೆ ಅತಿವೃಷ್ಟಿನೂ ಆದ್ರೂ ಬಂತು ಅಥವಾ ಅನಾವೃಷ್ಟಿ ಆದ್ರೂ ಬಂತು.
2: ಅಂದ್ರೆ ಅತಿ ಹೆಚ್ಚು ಮಳೆ ಆದ್ರೂ ಬರ್ತೈತಿ, ಮತ್ತ ಬರಗಾಲ ಬಿದ್ರೂ ಬರ್ತೈತಿ ಅಂತ ಹೇಳತ್ತಾರೆ ಶಾಂತಕ.
3: ಪರಿಹಾರ ಸಿಗ್ತದ ನಿಮಗ. ಹಂಗೇನೆ ಅವಾಗ್ಲೇ ಹೇಳಿದ್ನಲ್ಲ, 1.5-2% ರೈತರು ಕಟ್ಟಿಸಿದ್ರೆ ಸಾಕು, ಇನ್ನು ಉಳ್ಕಿದ ಸರ್ಕಾರ ಕೊಡ್ತದ. ಹಂಗೇನೆ ಆಹಾರ ಬೆಳೆಗಳು, ಎಣ್ಣೆಕಾಳು, ವಾಣಿಜ್ಯ ಅಥವಾ ತೋಟಗಾರಿಕೆ ಬೆಳೆಗಳಿಗೂ ಕೂಡ ವಿಮೆ ಅನ್ವಯ ಆಗ್ತದೆ ಇದಕ್ಕ. ಆಮೇಲೆ ರೈತರು ಅಧಿಕೃತ PMFBY ಪೋರ್ಟಲ್ ಅಥವಾ ಕರ್ನಾಟಕದ ಸಂರಕ್ಷಣೆ ಪೋರ್ಟಲ್ ಮೂಲಕ ಕೂಡ ನೋಂದಾಯಿಸ್ಕೊಳ್ಬಹುದು. ಇಲ್ಲೇ ಬಂದು ನೀವು ನೋಂದಣಿ ಮಾಡ್ಕೊಳ್ರಿ, ನಾ ಮಾಡ್ಕೊತೀನಿ
1: ಅಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು.
3: ಮತ್ತೆ
0: ಇನ್ನೊಂದು, ಇದು ಬರೀ ಮುಂಗಾರಿದ ಅಷ್ಟೇ ಅಲ್ಲ, ನೀವು ಮುಂಗಾರಿ ಬೆಳೆದು ಮಾಡಬಹುದು, ಹಿಂಗಾರಿ ಬೆಳೆದು ಮಾಡಬಹುದು, ಬೇಸಿಗೆ ಬೆಳೆದು ಮಾಡಬಹುದು. ನೀವು ಪ್ರತಿ ಸಲ ಬಿತ್ತನೆ ಆದಾಗ ನೀವು ಆಯಾ ಒಂದು ಕೊನೆಯ ದಿನಾಂಕ ನೋಡ್ಕೊಳ್ರಿ. ಆಮೇಲೆ ಎಲ್ಲ ಬೆಳೆಗಳು ಎಲ್ಲ ಕ್ಷೇತ್ರಕ್ಕೆ ಅನ್ವಯನೇ ಆಗಲ್ಲ. ನಿಮ್ಮ ಊರಾಗ ಅಥವಾ ನಮ್ಮ ಹೋಬಳಿಗೆ ಯಾವ ಬೆಳೆ ಇರ್ತದೆ ನೀವು ವೆಬ್ಸೈಟ್ನ ಚೆಕ್ ಮಾಡ್ಕೊರಿ, ಅಥವಾ ಈ CSEಗೆ ಬಂದು ಶಾಂತಕ್ಕೆ ಕೇಳಿದ್ರೆ ಹೇಳ್ತಾರೆ ನಮ್ಮ ಊರಿಗೆ ಯಾವ ಬೆಳೆ ಇದು ಕೊಟ್ಟಾರ ಅಂತೇಳಿ, ಆ ಬೆಳೆಗೆ ಅವರು ವಿಮೆ ಮಾಡಿ ಕೊಡ್ತಾರೆ.
1: ಅಂದಂಗೆ ನೋಡಿ, ಇವತ್ತು ಇಲ್ಲಿ ಸಿದ್ಧಾಂತ ಬಂದಾನ ಅಂತೇಳಿ ನಮ್ಗೆ ಗೊತ್ತಾಯ್ತು, ಮತ್ತು ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ನನಗೆ. ಅವ ಇದ್ರ ಹ್ಞೂ ಅಂತಿದ್ದೆ, ನಾ ಇದ್ರ ಇಲ್ಲ ಅನ್ನಕತ್ತಿದ್ದೆ. ಈಗ ನೋಡಿ ಶಾಂತಕ್ಕೂ ಎಷ್ಟೊಂದು ಮಾಹಿತಿ ಇಲ್ಲ, ನಾ ಏನಿಲ್ಲ ನಾಳೆಗೆ ಆಧಾರ್ ಕಾರ್ಡ್ ಏನು ಉತ್ತಾರಿ ತಂದು ಕೊಟ್ಬಿಡ್ತೀನಿ, ನನ್ನೊಂದು ಇದು ಮಾಡಿಬಿಡಕ್ಕೆ
2: ಅಕ್ಕ. ನಂದು ಒಂದು ಬೆಳೆ ವಿಮೆ ಮಾಡಿಸ್ಕೊಡಾಯ್ತು ನೋಡುವ.
3: ಹ್ಞೂನಪ್ಪ ಆಯ್ತಲ್ಲ.
4: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಹಾಂತೇಶ್ ಕೋತಿನ್, ಶಿದರಾಯ್ ಸಾಳುಂಕೆ, ಸಂತೋಷಿ ಕುಸೂರ್ ಹಾಗೆ ರೇವಣಸಿದ್ಧ ಚಂದಕವಟೆ.
5: ಕಾರ್ಯಕ್ರಮದ ನಿರ್ವಹಣೆ KV ಕೃಷ್ಣಪ್ಪ.
4: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಇನ್ನೀಗ ಕೇಳಿ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಒಂದು ಭಕ್ತಿಗೀತೆಯನ್ನು ಪ್ರಸಾರವಾಗುತ್ತಿದೆ ಕೇಳಿ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬೆಂಗಳೂರು ಲತಾ ಅವರ ಧ್ವನಿಗಳಲ್ಲಿ ಜ್ವಾಲಾಮುಖಿ ಚಿತ್ರದಿಂದ ಗೀತೆ ಕೇಳ್ತಾ ಇದ್ದೀರಿ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ಕೇಳಿ ರನ್ನ ಚಿತ್ರದ ಗೀತೆಯನ್ನು.
1: ಕವಿತಾ ಶಮಿತ ದೀಪಿಕಾ ರೂಪಿಕಾ ದೇವಿಕಾ, ಓಹೋ, ವಾಟ್ ಟು ಡೂ ವಾಟ್ ನಾಟ್ ಟು ಡೂ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಬಯಲುದಾರಿ ಚಿತ್ರದ ಗೀತೆಯನ್ನು ಸಂಗೀತ ನೀಡಿದ್ದಾರೆ ರಾಜೇನ್ ನಾಗೇಂದ್ರ.

ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ಬರುತ್ತಿತ್ತು. ಈಗ ಸಮಯ ಆಗ್ತಾ ಇದೆ 10 ಗಂಟೆ. ಇನ್ನು ಮುಂದೆ ಗಾನಗಂಗೆ ಕಾರ್ಯಕ್ರಮ ಕೇಳೋಣ. ಆಕಾಶವಾಣಿ ಬೆಂಗಳೂರು ನಿಲಯದಿಂದ.

0: ಪೂಜಾ ಚಿತ್ರದ ಗೀತೆಯನ್ನ ಕೇಳಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ ಈ ಗೀತೆ ಮೂಡಿಬಂತು. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದಾಗಿತ್ತು. ಈಗ ಸಮಯ 10 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ. ನಂತರ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುತ್ತದೆ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ
2: ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
3: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
1: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
4: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
5: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಿಹೇರಿ ಪಲ್.
6: ಮೇರಿ ಭೀಗಿ ಭೀಗಿ ಸಿ ಪಲ್ ಕೂತೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ್ ಕೆ.
5: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
7: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
5: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
8: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

0: ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನ ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರೆ ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಇಂಪಾದ ದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರಿ ಪಲ್ನಲ್ಲಿ
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ
2: ಕೇಳುಗರೆ ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಹುಟ್ಟಿದ ಹಬ್ಬದ ಬಗ್ಗೆ ಮಾತನಾಡ್ತಾ ಇದ್ವಿ. ಕೆಲವರು ತಮ್ಮ ಕುಟುಂಬದವರ ಜೊತೆಯಲ್ಲಿ ಸ್ನೇಹಿತರ ಜೊತೆಯಲ್ಲಿ ಹುಟ್ಟಿದಬ್ಬವನ್ನು ಆಚರಿಸಿಕೊಂಡ್ರೆ ಇನ್ನು ಕೆಲವರು ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಹೋಗಿ ಅಲ್ಲಿನ ಮಕ್ಕಳು ಅಥವಾ ಹಿರಿಯರ ಜೊತೆ ಕೇಕ್ ಹಂಚಿಕೊಳ್ಳುವುದು, ಸಿಹಿ ತಿಂಡಿಗಳನ್ನು ಹಂಚಿಕೊಳ್ಳುವುದು, ಅವರಿಗೆ ಬಟ್ಟೆಗಳು ಅಥವಾ ಅಗತ್ಯವಿರುವಂತಹ ವಸ್ತುಗಳನ್ನು ಕೊಡುವುದು, ಜೊತೆಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವುದು, ಈ ಥರ ಮಾಡಿ ಹುಟ್ಟಿದಬ್ಬವನ್ನು ಆಚರಿಸಿಕೊಳ್ತಾರೆ. ಇನ್ನು ಕೆಲವರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪುಸ್ತಕವನ್ನು, ಬಟ್ಟೆಯನ್ನು, ಪೆನ್ನುಗಳನ್ನು, ಪೆನ್ಸಿಲ್ಗಳನ್ನು ಅಥವಾ ಅವರಿಗೆ ಅಗತ್ಯವಿರುವಂತಹ ಯಾವುದಾದರೂ ವಸ್ತುಗಳನ್ನು, ಶಾಲೆಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳು ಯಾವುದಾದರೂ ಇದ್ದರೆ ಅದನ್ನು ಪೂರೈಸುವುದರ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾರೆ. ಇನ್ನು ಕೆಲವರು ರಕ್ತದಾನವನ್ನು ಆ ದಿನ ಮಾಡಿ ಹುಟ್ಟಿದ ಹಬ್ಬವನ್ನು ಸಾರ್ಥಕ ರೀತಿಯಲ್ಲಿ ಮುಗಿಸ್ಕೊಳ್ತಾರೆ. ಕುಶಲವೇ ಕ್ಷೇಮವೇ ಚಿತ್ರದ ಗೀತೆಯನ್ನು ಈಗ ಕೇಳಿ ಬರೋಣ. ಹಾಡಿದ್ದಾರೆ ಎಸ್ ಮಹೇಂದರ್, ಸಾಹಿತ್ಯ ಕೆ ಕಲ್ಯಾಣ್ ಅವರದ್ದು, ಸಂಗೀತ ರಾಜೇಶ್ ರಾಮನಾಥ್ ಅವರದ್ದು.

0: கடலை பூரிய
1: ಸಾಧು ಕೋಕಿಲ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ದೊಡ್ಡರಂಗೇಗೌಡರ ರಚನೆ ಕಾವ್ಯ ಚಿತ್ರದಿಂದ ಆಯ್ದ ಈ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಹುಟ್ಟಿದಬ್ಬದ ಆಚರಣೆ ಬಗ್ಗೆ ಮಾತನಾಡ್ತಾ ಇದ್ವಿ. ಸಾಮಾನ್ಯ ಜನರ ಹುಟ್ಟಿದಬ್ಬದ ಆಚರಣೆ ಆಯಿತು, ಇನ್ನು ರಾಜಕೀಯ ರಂಗದಲ್ಲಿ ಬಗ್ಗೆ ಹೇಳೋದಾದ್ರೆ ಅದರ ಹಬ್ಬವನ್ನು ಆಚರಿಸುತ್ತಾರೆ ಸಂಭ್ರಮದಿಂದ ಮರಾತ್ರಿಯಲ್ಲಿಯೇ ಹುಟ್ಟಿದ ಹಬ್ಬವನ್ನು ಆಚರಿಸೋದಕ್ಕೆ ಕಾಯ್ತಾ ಇರ್ತಾರೆ. ಪಟಾಕಿಗಳನ್ನು ಹೊಡಿತಾರೆ, ತಮ್ಮ ಇಷ್ಟದ ನಾಯಕರ ಜೊತೆ ಸಿಹಿಯನ್ನು ಹಂಚಿಕೊಳ್ಳೋದ್ರ ಮೂಲಕ ಅಥವಾ ಅವರ ಹೆಸರಿನಲ್ಲಿ ಬೇರೆ ಎಲ್ಲರೂ ಸಿಹಿಯನ್ನು ಹಂಚಿಕೊಂಡು ಊಟ ತಿಂಡಿಗಳನ್ನು ಹಂಚಿಕೊಂಡು ತಿಂದು ಸಂಭ್ರಮವನ್ನು ಪಡ್ತಾರೆ. ತಮ್ಮ ನಾಯಕನ ಹೆಸರಿನಲ್ಲಿ ರಕ್ತದಾನವನ್ನು ಮಾಡ್ತಾರೆ, ಅನ್ನದಾನವನ್ನು ಇಟ್ಕೊಳ್ತಾರೆ, ಹಾಗೆ ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಒಂದಷ್ಟು ಸಹಾಯವನ್ನು ಮಾಡ್ತಾರೆ. ಕೆಲವರು ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸೋದ್ರ ಮೂಲಕ ಆಚರಣೆ ಮಾಡ್ತಾರೆ. ಹೀಗೆ ಒಬ್ಬೊಬ್ಬರ ಹುಟ್ಟಿದ ಹಬ್ಬದ ಆಚರಣೆಯ ವಿಧಾನಗಳು ಒಂದೊಂದು ರೀತಿಯಲ್ಲಿ ಇರುತ್ತೆ. ತವರಿನ ತೊಟ್ಟಿಲು ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ, ಎಸ್ ನಾರಾಯಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಈ ಗೀತೆಗಿದೆ.

ಕೊಡಗಿನ ಕಾವೇರಿ ಚಿತ್ರದ ಗೀತೆಯನ್ನು ಕೇಳುತ್ತಿದ್ದೀರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

ನಾವು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ಕೆಲವರು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತಾರೆ ವಿಭಿನ್ನವಾದ ರೀತಿಯಲ್ಲಿ. ಹೇಗೆ ಅಂದರೆ, ಪ್ರತಿ ಹುಟ್ಟಿದ ಹಬ್ಬಕ್ಕೆ ಒಂದೊಂದು ಗಿಡವನ್ನು ನೆಡಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಂಡು ಪ್ರತಿ ಹುಟ್ಟಿದ ಹಬ್ಬಕ್ಕೂ ಗಿಡವನ್ನು ನೆಡ್ತಾ ಹೋಗ್ತಾರೆ. ಅದನ್ನು ಬರೀ ನೆಡೋದಷ್ಟೇ ಅಲ್ಲ, ಚೆನ್ನಾಗಿ ಸಾಕಿ ಬೆಳೆಸ್ತಾರೆ ಕೂಡ. ಇನ್ನು ಕೆಲವರು ಮನೆಯಲ್ಲೇ ತಮ್ಮ ಇಷ್ಟದವರ ಜೊತೆ ಸಮಯವನ್ನು ಕಳೆಯೋದ್ರ ಮೂಲಕ ಹುಟ್ಟಿದ ಹಬ್ಬದ ಆಚರಣೆಯನ್ನು ಮಾಡ್ತಾರೆ. ಮತ್ತೆ ಕೆಲವರು ಹುಟ್ಟಿದ ಹಬ್ಬದಿನ ಒಂದು ಒಳ್ಳೆಯ ಅಭ್ಯಾಸವನ್ನು ಪ್ರಾರಂಭಿಸಬೇಕು ಅಂತ ಪ್ರಾರಂಭಿಸ್ತಾರೆ, ಆದರೆ ಆರಂಭ ಶೂರತ್ವವನ್ನು ಮೆರಿತಾರೆ. ಅಂದರೆ ನಾವು ಸಂಕಲ್ಪವನ್ನು ಮಾಡಿಕೊಂಡ ದಿನ ಒಂದೆರಡು ದಿನಗಳು ಅಥವಾ ಒಂದು 8-10 ದಿನಗಳವರೆಗೆ ಅದೇ ಉತ್ಸಾಹದಲ್ಲಿ ಆ ಕೆಲಸಗಳನ್ನು ಮಾಡ್ತಾರೆ. ಅದರ ನಂತರ ನಿಧಾನವಾಗಿ ಉತ್ಸಾಹ ಕಡಿಮೆ ಆಗ್ತಾ ಬರುತ್ತೆ, ಸೋಮಾರಿತನ ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇರುತ್ತೆ. ಆಮೇಲೆ ಇಲ್ಲ, ನನಗೆ ಸಮಯ ಇಲ್ಲ, ಸಮಯವನ್ನು ಹೊಂದಿಸ್ಕೊಳ್ಳೋದು ಕಷ್ಟ ಅಂತ ಆರಂಭಿಸಿದ ಕೆಲಸವನ್ನು ಅಲ್ಲಿಗೆ ಬಿಡ್ತಾ ಬರ್ತಾರೆ. ಇದಕ್ಕೆ ಆರಂಭ ಶೂರತ್ವ ಅಂತ ಕರೀತಾರೆ. ಈ ಸಾಲಿಗೆ ಸೇರುವಂತಹ ಕೆಲಸಗಳು ಅಂದರೆ, ನಾನು ಸಣ್ಣ ಇದ್ದೀನಿ ಅಥವಾ ದಪ್ಪ ಇದ್ದೀನಿ, ಜಿಮ್ಗೆ ಹೋಗಬೇಕು ಅನ್ನೋಂಥದ್ದಿರಬಹುದು, ಅಥವಾ ಪುಸ್ತಕವನ್ನು ಓದೋದಕ್ಕೆ ಆರಂಭಿಸ್ತೀನಿ ಅನ್ನೋದಿರಬಹುದು, ಅಥವಾ ಸಂಗೀತವನ್ನು ಅಭ್ಯಾಸ ಮಾಡ್ತೀನಿ ಅನ್ನೋದಿರಬಹುದು, ಅಥವಾ ನೃತ್ಯವನ್ನು ಅಭ್ಯಾಸ ಮಾಡ್ತೀವಿ ಅನ್ನೋದಿರಬಹುದು. ಇನ್ನು ಕೆಲವರು, ನಾನು ಇವತ್ತಿಂದ ನನ್ನ ಕೊಠಡಿಯನ್ನು ಸ್ವಚ್ಛವಾಗಿ ಶುಭ್ರವಾಗಿ ಇಟ್ಕೊಳ್ತೀನಿ, ನನ್ನ ಕೆಲಸಗಳನ್ನು ನಾನೇ ಮಾಡ್ಕೊಳ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ತಾರೆ. ಆದರೆ ಒಂದು ವಾರದ ನಂತರ ಅವರಿಗೆ ಅದರಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಆ ಕೆಲಸಗಳು ಯಥಾ ಪ್ರಕಾರ ಬೇರೆ ಮೊದಲು ಯಾರು ಮಾಡ್ತಾ ಇದ್ರೋ ಅವರಿಗೆ ಹೋಗುತ್ತೆ. ಎಲ್ಲರೂ ಹೀಗೆ ಮಾಡ್ತಾರೆ ಅಂತಲ್ಲ, ಕೆಲವರು ಮಾತ್ರ ಹೀಗೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಕೆಲವರ ಮನೆಯಲ್ಲಿ ಹುಟ್ಟಿದ ಹಬ್ಬದ ದಿನ ಯಾರ ಹುಟ್ಟಿದ ಹಬ್ಬ ಇರುತ್ತೋ ಅವರಿಗೆ ಮನೆಯವರು ಆರತಿಯನ್ನು ಮಾಡಿ ಸಿಹಿಯನ್ನು ಕೊಟ್ಟು ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಆಶೀರ್ವಾದವನ್ನು ಬೇಡುವಂತಹ ಅಭ್ಯಾಸವೂ ಸಹ ಇರುತ್ತೆ. ಏನೇ ಆದರೂ ನಾವು ಹುಟ್ಟಿದ ಹಬ್ಬದ ದಿನ ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಏನೇ ಅಂದರೆ, ಇವತ್ತಿನಿಂದ ನನ್ನ ಜೀವನದ ಮುಂದಿನ ಪುಟ ತೆರಿತಾ ಇದೆ, ನಾನು ಇವತ್ತಿನ ದಿನ ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು, ಹಾಗೆ ನಾನು ಈ ಒಂದು ವರ್ಷದಲ್ಲಿ ಏನೇನನ್ನು ಸಾಧಿಸಬೇಕು ಅಂದ್ಕೊಂಡಿದ್ನೋ ಅದನ್ನು ಸಾಧಿಸಿದಿನೋ ಇಲ್ವೋ ಅಂತ ನೋಡಬೇಕು. ಮುಂದಿನ ವರ್ಷದಲ್ಲಿ ಅದನ್ನು ಸಾಧಿಸುವಂತಹ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು. ಇನ್ನೂ ಉತ್ತಮ ವ್ಯಕ್ತಿಯಾಗೋದು ಹೇಗೆ, ಪ್ರಬುದ್ಧವಾಗೋದು ಹೇಗೆ ಅನ್ನೋ ನಿಟ್ಟಿನಲ್ಲಿ ನಾವು ಯೋಚನೆಯನ್ನು ಮಾಡಬೇಕು. ಇಷ್ಟು ವಿಷಯಗಳೊಂದಿಗೆ ಇವತ್ತಿನ ಗಾನಗಂಗೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ನಾಳೆ ಇದೇ ಸಮಯದಲ್ಲಿ ಗಾನಗಂಗೆಯಲ್ಲಿ ಮತ್ತೆ ಭೇಟಿಯಾಗೋಣ. ಆಕಾಶವಾಣಿ ಬೆಂಗಳೂರು, ಸಮಯ 10:30 ನಿಮಿಷ 30 ಸೆಕೆಂಡುಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.

0: ಸುನಹರೆ ಪಲ್. ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಸುನಹರೆ ಪಲ್ನಲ್ಲಿ ಮೂಡಿಬರುತ್ತಿರುವ ಮೊದಲ ಗೀತೆ ಛುಪಾ ರುಸ್ತುಂ ಚಿತ್ರದ್ದು. ಮನ್ನಾಡೆ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿಬರುತ್ತಿದೆ. ಸಾಹಿತ್ಯ ನೀರಜ್, ಸಂಗೀತ ಎಸ್ಡಿ ಬರ್ಮನ್ ಅವರದ್ದು.
1: पूछो तो यारो हम कौन हैं,
2: कौन हैं
1: हम छुपे

ಮಹೇಂದ್ರ ಕಪೂರ್ ಹಾಗೂ ಮುಕ್ರಿ ಅವರ ಧ್ವನಿಗಳಲ್ಲಿ ಉಪಾಸನಾ ಚಿತ್ರದ ಗೀತೆಯನ್ನು ಕೇಳೋಣ. ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಾಹಿತ್ಯ, ಇಂಡಿವರವರ ಸಂಗೀತ ಈ ಗೀತೆಗಿದೆ.

ಕೈಫಿ ಅಜ್ಮಿಯವರ ಸಾಹಿತ್ಯ, ಹೇಮಂತ್ ಕುಮಾರ್ ಅವರ ಸಂಗೀತವಿರುವ ಅನುಪಮ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ ಆಶಾ ಭೋಂಸ್ಲೆಯವರ ಧ್ವನಿಯಲ್ಲಿ.

ಇನ್ನೀಗ ಕೇಳೋಣ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಗಳಲ್ಲಿ ಸಬ್ಸೆ ಬಡಾ ರೂಪಯ್ಯ ಚಿತ್ರದ ಗೀತೆ, ಮಜ್ರುಹ್ ಸುಲ್ತಾನ್ಪುರಿ ಅವರ ಸಾಹಿತ್ಯ, ಬಸು ಮನೋಹರಿ ಅವರ ಸಂಗೀತ ಈ ಗೀತೆಗಿದೆ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.
2: ಆಕಾಶವಾಣಿ ಬೆಂಗಳೂರು, ಸಮಯ 11:11. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸವಿನೆನಪು. ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. ಕಾರ್ಯಕ್ರಮದ ಆರಂಭದಲ್ಲಿ ತಾಯಿಯ ಮಡಿಲಲ್ಲಿ ಚಿತ್ರದಿಂದ ಆಯ್ದ ಎರಡು ಗೀತೆಗಳನ್ನು ಕೇಳಲಿದ್ದೀರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಘ

ತಾಯಿಯ ಮಡಿಲಲ್ಲಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಇನ್ನೀಗ ಕೇಳೋಣ ಹೊಸ ಬೆಳಕು ಚಿತ್ರದಿಂದ ಆಯ್ದ ಗೀತೆಗಳನ್ನು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರು ಧ್ವನಿಯಾಗಿದ್ದಾರೆ. ಗೀತರಚನೆ ಜಿ ಉದಯಶಂಕರ್ ಅವರದ್ದು. ರಾಗ ಸಂಯೋಜನೆ ಎಂ ರಂಗರಾವ್.

0: ಹೊಸ ಬೆಳಕು ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಇನ್ನೀಗ ಕೇಳೋಣ ಆನಂದ ಭೈರವಿ ಚಿತ್ರದಿಂದ ಆಯ್ದ ಗೀತೆಗಳನ್ನು. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಈ ಗೀತೆಗಳು ಮೂಡಿಬರುತ್ತಿವೆ. ಮೊದಲ ಗೀತೆಯನ್ನು ರಚಿಸಿದ್ದಾರೆ ಸೂರಟ್ ಅಶ್ವಥ್, ನಂತರದ ಗೀತೆಯನ್ನು ಜೆ ಉದಯಶಂಕರ್ ಅವರು ಬರೆದಿದ್ದಾರೆ. ಈ ಗೀತೆಗಳಿಗೆ ರಮೇಶ್ ನಾಯ್ಡು ಅವರ ಸಂಗೀತವಿದೆ.
1: ಗಣತೊಂದ ದಿಂಗ್ ಗಣತೊಂದ ದಿಂಗ್ ಗಣತೊಂದ ದಿಂಗ್ ಗಣತೊಂದ ದಿಂಗ್ ಗಣತೊಂದ ದಿಂಗ್ ಗಣತೊಂದ ದಿಂಗ್ ಗಣತೊಂದ ದಿಂಗ್ ಗಣತೊಂದ ದಿಂಗ್ ಗಣತೊಂದ ದಿಂಗ್ ಗಣತೊಂದ ದಿಂಗ್ ಗಣತೊಂದ ದಿಂಗ್ ಗಣತೊಂದ ದಿಂಗ್ ಗಣತೊಂದ ದಿಂಗ್ ಗಣತೊಂದ ದಿಂಗ್ ಗಣತೊಂದ ದಿಂಗ್ ಗಣತೊಂದ ದಿಂಗ್ ಗಣತೊಂ

ಆನಂದ ಭೈರವಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಇನ್ನೀಗ ವಾಣಿ ಜಯರಾಮ್, ರಾಜ್ಕುಮಾರ್ ಭಾರತಿ ಹಾಗೂ ಬಿಆರ್ ಛಾಯಾ ಅವರ ಧ್ವನಿಗಳಲ್ಲಿ ಗುರುಭಕ್ತಿ ಚಿತ್ರದ ಗೀತೆಯನ್ನು ಕೇಳೋಣ. ಜಿಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಈ ಆಯ್ದ ಗೀತೆಗಳನ್ನು ರಚಿಸಿದವರು ಶ್ಯಾಮಸುಂದರ ಕುಲಕರ್ಣಿ ಹಾಗೂ ಆರ್ಎನ್ಜಯ್ ಗೋಪಾಲ್.

ಗುರುಭಕ್ತಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಇನ್ನೀಗ ಚೆ ಉದಯಶಂಕರ್ ಅವರು ಬರೆದಿರುವ, ಕೆವಿ ಮಹಾದೇವನ್ ಅವರು ಸಂಗೀತ ನಿರ್ದೇಶನ ಮಾಡಿರುವ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿರುವ ಗುರು ಶಿಷ್ಯರು ಚಿತ್ರದ ಗೀತೆಗಳನ್ನು ಕೇಳೋಣ.

ಕಟ್ಟುವುದಿಲ್ಲ, ಸೂಬೆ ಯಾರು ಸಾಕುವುದಿಲ್ಲ. ಇಂಥ ಶಿಷ್ಯರು ಬೇಕು ಎಂದರು, ಬೇರೆ ಯಾರಿಗೂ ಸಿಕ್ಕ.

ಭಾಮಾಮಣಿ, ಚಿಂತಾಮಣಿ, ಕಾಮನರಗಿಣಿ, ಮುತ್ತಿನ ಮಣಿ, ಕರಿಮಣಿ, ರಿಮಣಿ, ಮಣಿ, ನೀ ರಾಣಿ, ರಾಣಿ ಪ್ರತಿಭಾಮೇ

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಬೆಳವಲದ ಮಡಿಲಲ್ಲಿ ಚಿತ್ರದಿಂದ ಇದ್ದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಸಮಯ 12 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ನೀತಿಯಿಂದ ಅಭ್ಯಾಸಕ್ಕೆ ಕಡಲ ಶ್ರೇಷ್ಠತೆಯನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ವಿಶ್ವ ವಾಣಿಜ್ಯ ಕಡಲ ನಾವಿಕರ ದಿನಾಚರಣೆಯನ್ನು ಇಂದು ಆಚರಿಸುತ್ತಿದೆ. ಪ್ರಸ್ತುತ ಜಾಗತಿಕ ಅಪಾಯದ ಸಂಘರ್ಷ ವಲಯಗಳನ್ನು ದಾಟುವಾಗ ನೌಕಾಪಡೆ ಹಾಗೂ ಕಡಲ ಸಿಬ್ಬಂದಿ ಸುರಕ್ಷತೆಯ ಮೇಲೆ ಹೆಚ್ಚು ಗಮನಹರಿಸಲು ಆಚರಣೆಯನ್ನು ಕೇಂದ್ರೀಕರಿಸಲಾಗಿದೆ. ಭಾರತೀಯ ನೌಕಾಪಡೆಯ 28 ವರ್ಷದ ನಾವಿಕ ಕುರುಬಾ ದಿನೇಶ್ ಕುಮಾರ್ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಅರ್ಗಾಬಳಿಯ ಕದಂಬ ನೌಕಾನೆಲೆಯಿಂದ ಕಳೆದ ಆಗಸ್ಟ್ 27ರಂದು ನಾಪತ್ತೆಯಾಗಿದ್ದಾರೆ. ಮೂಲತಃ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಕುಂಟಿಮಡ್ಡಿಯವರು. ಕದಂಬ ನೌಕಾನೆಲೆ ರಾಷ್ಟ್ರದ ಭದ್ರತೆಯ ದೃಷ್ಟಿಯಿಂದ ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿದೆ. ಕಾರವಾರ ಗ್ರಾಮೀಣ ಠಾಣೆಯ ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಇಂದು ಸಚಿವ ಸಂಪುಟ ಸಭೆ ನಡೆಯಲಿದೆ. ಈ ತಿಂಗಳ 21ರಿಂದ 24ರವರೆಗೆ ವಿಧಾನಮಂಡಲ ವಿಶೇಷ

0: ಅಧಿವೇಶನ ನಡೆಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದ್ದು ಇಂದು ಅಂತಿಮ ತೀರ್ಮಾನದ ನಿರೀಕ್ಷೆಯಿದೆ. ಪಶ್ಚಿಮಘಟ್ಟದ ಸೂಕ್ಷ್ಮ ಪ್ರದೇಶಗಳ ಕುರಿತಾದ ಡಾ ಕೆ ಕಸ್ತೂರಿ ರಂಗನ್ ವರದಿ ಹಾಗೂ ಈ ಸಂಬಂಧ ಕೇಂದ್ರ ಸರ್ಕಾರ ಏಳನೇ ಬಾರಿಗೆ ಹೊರಡಿಸಿರುವ ಕರಡು ಅಧಿಸೂಚನೆ ರಾಜ್ಯ ಸರ್ಕಾರದ ನಿಲುವು ಮತ್ತು ಆಕ್ಷೇಪ ಸ್ಪಷ್ಟಪಡಿಸಲು ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಲು ರಾಜ್ಯ ಸರ್ಕಾರ ಬಯಸಿದೆ. ಉದ್ಯಾನಗಳ ಶೇಕಡ 5ರಷ್ಟು ಜಾಗೆ ಪರಭಾರೆ, ಬರಗಾಲದ ಬಗ್ಗೆ ಚರ್ಚಿಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಎಂದು ವರದಿಗಳು ತಿಳಿಸಿವೆ. ರಂಗಭೂಮಿ ನಮ್ಮ ಬದುಕಿನ ಪ್ರತಿಬಿಂಬ ಎಂದು ಜೆಎಸ್ಎಸ್ ಸಂಸ್ಥೆ ಕಾರ್ಯದರ್ಶಿ ಪ್ರೊಫೆಸರ್ ಅಜಿತ್ ಪ್ರಸಾದ್ ಹೇಳಿದ್ದಾರೆ. ದಿವಂಗತ ಪ್ರೊಫೆಸರ್ ನ ವಜ್ರಕುಮಾರ್ ಸ್ಮರಣೆಯ ವಜ್ರಸಿರಿ 5 ದಿನಗಳ ರಂಗೋತ್ಸವಕ್ಕೆ ಧಾರವಾಡದ ಜೆಎಸ್ಎಸ್ ಮಹಾವಿದ್ಯಾಲಯದ ಸನ್ನಿಧಿ ಸಭಾಂಗಣದಲ್ಲಿ ಚಾಲನೆ ನೀಡಿ ಮಾತನಾಡಿದರು. ಮುಖ್ಯ ಅತಿಥಿಯಾಗಿ ಧಾರವಾಡ ರಂಗಾಯಣದ ನಿರ್ದೇಶಕ ಜಕೀರ್ ನದಾಫ್ ಪಾಲ್ಗೊಂಡಿದ್ದರು. ಖ್ಯಾತ ರಂಗಕರ್ಮಿ ದಿವಂಗತ ಯಶವಂತ್ ಸರದೇಶ್ ಪಾಂಡೆ ಪರಿಕಲ್ಪನೆಯ ಹೆಸರಾಂತ ಕೊಳಲು ವಾದಕ ಪ್ರವೀಣ್ ಗೋಡ್ಖಿಂಡಿ ಹಾಗೂ ಹಿರಿಯ ನಟ ರವಿ ಕುಲಕರ್ಣಿ ನಟಿಸಿದ ಕೊಳಲು ಡಾಟ್ ಕಾಮಿಡಿ ನಾಟಕ ಪ್ರೇಕ್ಷಕರನ್ನು ರಂಜಿಸಿತು. ಧಾರವಾಡ ತಾಲೂಕು ಅಳ್ನಾವರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಧಾರವಾಡ ಜಿಲ್ಲೆ ಹಿರಿಯ ಸಿವಿಲ್ ನ್ಯಾಯಾಧೀಶ ಅಲ್ಲಪ್ಪ ಬಡಿಗೇರ್ ಭೇಟಿ ನೀಡಿ ಆರೋಗ್ಯ ಸೇವೆಗಳ ಮಾಹಿತಿ ಪಡೆದು ಪರಿಶೀಲಿಸಿದರು. ಗ್ರಾಮೀಣ ಭಾಗಕ್ಕೆ ನೀರು ಪೂರೈಸುವ ಜಲಮೂಲಗಳಾದ ಕೆರೆ, ನದಿ, ಸರೋವರಗಳಲ್ಲಿ ಮಲಿನ ನೀರು ಸೇರಿ ಕಲುಷಿತಗೊಳ್ಳದಂತೆ ತಡೆಗಟ್ಟಲು ರಾಷ್ಟ್ರೀಯ ಗ್ರಾಮೀಣ ಜಲಮೂಲ ಸಂರಕ್ಷಣಾ ಯೋಜನೆ ಅಭಿವೃದ್ಧಿಪಡಿಸುವಂತೆ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಹೊಸದಿಲ್ಲಿಯಲ್ಲಿ ಆಗ್ರಹಿಸಿದ್ದಾರೆ. ಜಲಮೂಲಗಳ ಸುಸ್ಥಿರತೆ ಕುರಿತ ಶೃಂಗಸಭೆಯ ಸಮಾರೋಪದಲ್ಲಿ ಸಚಿವರು ಮಾತನಾಡಿದರು. ಕರ್ನಾಟಕ ವೇಗವಾಗಿ ಬೆಳೆಯುತ್ತಿದೆ. ಬೆಂಗಳೂರಿನ ಮೇಲೆ ಒತ್ತಡ ಕಡಿಮೆ ಮಾಡಲು 2ನೇ ಬೆಂಗಳೂರು ನಿರ್ಮಿಸಲು ಗಂಭೀರ ಚಿಂತನೆ ನಡೆಸುವಂತೆ ನೀತಿ ಆಯೋಗದ ಉಪಾಧ್ಯಕ್ಷ ಅಶೋಕ್ ಕುಮಾರ್ ಲಾಹಿರಿ ಮುಖ್ಯಮಂತ್ರಿ ಅವರೊಂದಿಗಿನ ಬೆಂಗಳೂರಿನಲ್ಲಿ ಆಯೋಜಿತ ಸಭೆಯಲ್ಲಿ ಸಲಹೆ ನೀಡಿದ್ದಾರೆ. ಕರ್ನಾಟಕದಲ್ಲಿ ಒಣಭೂಮಿ ಪ್ರದೇಶ ಹೆಚ್ಚಿದೆ. ಕೃಷಿ ಚಟುವಟಿಕೆ ಕೈಗೊಳ್ಳಲು ಸಾಧ್ಯವಾಗುವಂತೆ ವೈವಿಧ್ಯಮಯ ಬೆಳೆ ಬೆಳೆಯುವಂತೆ ಒಣಭೂಮಿ ಸಜ್ಜುಗೊಳಿಸಲು ಅವರು ಯೋಜನೆ ರೂಪಿಸುವಂತೆ ತಿಳಿಸಿದರು. ಸರ್ಕಾರದ ಕಾರ್ಯಕಲಾಪಗಳಿಗೆ ಸಂಬಂಧಿಸಿದಂತೆ ಜನರು ದೂರು ಸಲ್ಲಿಸಲು ಅನುವಾಗುವಂತೆ ಪ್ರಜಾಸೇವಾ ಆಂದೋಲನ ಇಲಾಖೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ನಾಡಿದ್ದು ಚಾಲನೆ ನೀಡಲಿದ್ದಾರೆ. ಕೂಡ್ಲಿಗಿ ಶಾಸಕ ಡಾ ಎನ್ಟಿ ಶ್ರೀನಿವಾಸ್ ನೇತೃತ್ವದಲ್ಲಿ ಗುಡೇಕೋಟೆ ರಸ್ತೆಯಲ್ಲಿ ಕಾರ್ಯಕ್ರಮದ ಭರದ ಸಿದ್ಧತೆಗಳು ನಡೆದಿವೆ. ಅಸ್ಮಿತಾ ಮಹಿಳೆಯರಿಗಾಗಿ ರಾಜ್ಯಮಟ್ಟದ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಇದೇ ಶನಿವಾರ ಹಾಗೂ ಭಾನುವಾರ ವಿಜಯಪುರ ನಗರ ಹೊರವಲಯದ ಸೊಲ್ಲಾಪುರ್ ರಾಷ್ಟೀಯ ಹೆದ್ದಾರಿಯಲ್ಲಿ ನಡೆಯಲಿದೆ. ವಿಜಯಪುರದ ನೂತನ ವೆಲೋಡ್ರೋಮ್ನಲ್ಲಿ 11 ಮತ್ತು 12ನೇ ತಾರೀಖಿನಂದು ರಾಜ್ಯಮಟ್ಟದ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಸಹ ಆಯೋಜಿತವಾಗಿದೆ. ಲುಧಿಯಾನದಲ್ಲಿ ನಡೆಯುತ್ತಿರುವ ರಾಷ್ಟೀಯ ಯುವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ 2ನೇ ದಿನವಾದ ನಿನ್ನೆ ಕರ್ನಾಟಕದ ನಾಗಿನಿ 1000 ಮೀಟರ್ ಓಟ ಮತ್ತು ಜಿಎಂ ಕೀರ್ತಿ ಎತ್ತರ ಜಿಗಿತದಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ಒಂದೇ ಋತುವಿನಲ್ಲಿ 8000 ಮೀಟರ್ಗಿಂತ ಎತ್ತರದ 5 ಶಿಖರಗಳನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಪರ್ವತಾರೋಹಿ ಬಲ್ಜೀತ್ ಕೌರ್ ಸೇರಿದಂತೆ 4ವರು 2024ನೇ ಸಾಲಿನ ತೆನ್ಜಿಂಗ್ ನೋರ್ಗೆ ರಾಷ್ಟೀಯ ಸಾಹಸ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ಎಂದು ಕೇಂದ್ರ ಕ್ರೀಡಾ ಸಚಿವಾಲಯ ತಿಳಿಸಿದೆ. ಪುರಸ್ಕಾರ ಕಂಚಿನ ಪುತ್ಥಳಿ, 15 ಲಕ್ಷ ರೂಪಾಯಿ ನಗದು ಹಾಗೂ ಪ್ರಮಾಣ ಪತ್ರ ಒಳಗೊಂಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.
1: ಆಕಾಶವಾಣಿ ವನಿತಾ ವಿಹಾರ.
2: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪ್ರೌಢಶಾಲೆ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ವಿಜಯಪುರದ ದಾಕ್ಷಾಯಿಣಿ ಬಿರಾದಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್, ಶೇಖ್ ದಾರ್.
3: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು. ಇಂದಿನ ವನಿತಾ ವಿಹಾರ

0: ಕಾರ್ಯಕ್ರಮದಲ್ಲಿ ವಿಜಯಪುರ ನಗರದ ಶ್ರೀಮತಿ ದ್ರಾಕ್ಷಾಯಣಿ ಬಿರಾದರ್ ಅಂತ ಪ್ರೌಢಶಾಲೆಯ ಕನ್ನಡ ವಿಷಯ ಸಂಬಂಧಪಟ್ಟಂಥ ಶಿಕ್ಷಕಿಯರು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ. ಇವರ ಒಂದಿಷ್ಟು ಪರಿಚಯ. ಇವರು ಸ್ವರಚಿತ ಕವನ ವಾಚನ ಮತ್ತು ಅನೇಕ ಕವನ ಸಂಕಲನಗಳನ್ನ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆ ಇದ್ದಂಥ ಒಂದು ನಂಟು, ನಾಟಕಗಳು, ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿಗಳು ಎಲ್ಲವನ್ನು ಪಡೆದುಕೊಂಡಂತ ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ. ಅವರನ್ನ ನಾವು ಮಾತನಾಡಿಸಿ ಒಂದಿಷ್ಟು ಅವರ ಅನುಭವ ನಾವು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣಂತೆ. ದ್ರಾಕ್ಷಾಯಣಿ ಬಿರಾದರವರೇ, ತಮಗೆ ನಮಸ್ಕಾರ, ಆಕಾಶವಾಣಿಗೆ ಸ್ವಾಗತ.
1: ನಮಸ್ಕಾರ ಸರ್.
0: ಮೇಡಮ್, ತಾವು ಪ್ರೌಢಶಾಲೆಯ ಶಿಕ್ಷಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ. ನಿಮಗೆ ಶಿಕ್ಷಕರಾಗಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು?
1: ಶಿಕ್ಷಕರಾಗಬೇಕು ಅನ್ನುವಂಥದ್ದು ಪೂರ್ವ ನಿರ್ಧರಿತ ಏನೋ ಅನ್ನೋ ಅಷ್ಟು ಸ್ಪಷ್ಟ ಇದೆ ಸರ್ ನನ್ನಲ್ಲಿ. ಯಾಕೆಂದ್ರೆ ನನ್ನ ತಾತ ಶಿಕ್ಷಕರಾಗಿದ್ದು, ಎಷ್ಟು ಪ್ರಸಿದ್ಧಿ ಶಿಕ್ಷಕರು ಅವರು ಅಂತಂದ್ರೆ, ಆಗಿನ ಕಾಲದಲ್ಲಿ ನಾನು 7ನೇ ತರಗತಿ ಇಲ್ಲಿ ಇರುವಾಗಲೇ ನನ್ನ ತಾತ ತೀರ್ಕೊಂಡ್ರು. ಅವರು ಶಿಕ್ಷಕರಾಗಿದ್ರು. ಅವರು ತೀರಿ ಹೋದ ನಂತರ 2-3 ವರ್ಷಗಳ ಕಾಲದವರೆಗೂ ನಮ್ಮ ಮನೆಗೆ ಮನಿ ಆರ್ಡರ್ಗಳು ಬರ್ತಾ ಇದ್ವು. ಅವಾಗೆಲ್ಲ ನಮ್ಗೆ ಗೊತ್ತಿರಲಿಲ್ಲ, ಪೋಸ್ಟ್ ಮ್ಯಾನ್ ಬಂದ್ರೆ ನಮ್ಮ ಮನೆಗೆ ದುಡ್ಡು ಕೊಡಕ್ ಬರ್ತಾನಂತ ನಾವು ತಿಳ್ಕೊಳ್ತಿದ್ವಿ. ಆಮೇಲೆ ಗೊತ್ತಾಯ್ತು ಯಾಕೆ ಅವ್ರು ದುಡ್ಡು ಕೊಡ್ತಾರೆ. ಯಾರೋ ನಮ್ಮ ಅಜ್ಜನ ಕೈಲಿ ಕಲ್ತೋದವರು, ಯಾರು ಅಸಹಾಯಕರಾಗಿದ್ರು, ಯಾರು ಬಡತನದಲ್ಲಿ ಬಳಲ್ತಿದ್ರು, ಪ್ರತಿಭಾವಂತರಾಗಿದ್ರು, ಅಂತವ್ರಿಗೆಲ್ಲ ದುಡ್ಡು ಕೊಟ್ಟು ನನ್ನ ತನ್ನ ಸ್ವಂತ ಖರ್ಚಿಂದನೇ ನಮ್ಮ ಅಜ್ಜ ಕಲಿಸ್ತಿದ್ರು. ಅವ್ರು ತೀರಿ ಹೋಗಿದ್ದನ್ನ ಪತ್ರಿಕೆಯಲ್ಲಿ ಬಂತು. ಅದು ಬಂದ್ಮೇಲೆ ಬಹಳ ಜನ ಗೊತ್ತಾಗಿ, ನಾವು ಇವತ್ತು ಒಂದು ನೆಲೆ ನಿಂತೀವಿ ಅಂದ್ರೆ, ಬದುಕನ್ನ ಕಟ್ಕೊಂಡಿವಿ ಅಂದ್ರೆ ಅದಕ್ಕೆ ಕಾರಣನೇ ಸಕ್ಕರಪ್ಪ ಕಾಶಿನಕುಂಟ, ಸಕ್ಕರಪ್ಪ ಮಾಸ್ತರ್ ಅಂತ, ಮಾಸ್ತರ್ ಮನೆನೇ ಅಂತಾನೆ ಇವತ್ತಿಗೂ ನಮ್ಮ ಮನೆಗೆ ನಮ್ಮ ಅಗಸಬಾಳದಲ್ಲಿ ಕರೆಯೋದು.
0: ಅಗಸಬಾಳ ಅಂದ್ರೆ ಮಟ್ಟಿಗೆ ಮುದ್ದೇಬಿಹಾಳ ತಾಲೂಕಿನಲ್ಲಿ ಬರುವಂತ ಒಂದು ಗ್ರಾಮ ಅದು.
1: ಹಾ ಸರ್, ಮುದ್ದೇಬಿಹಾಳ ತಾಲೂಕಿನ ಒಂದು ಸಣ್ಣ ಹಳ್ಳಿ, ಪೋಸ್ಟ್ ಕೂಡ ಇರಲಿಲ್ಲ, ಪೋಸ್ಟ್ ಹಳ್ಳೂರು. ಪತ್ರ ಬರೆಯುವಾಗ ಆಟ್ ಪೋಸ್ಟ್ ಅಗಸಬಾಳ ಪೋಸ್ಟ್ ಹಳ್ಳೂರ್ ಅಂತ ಬರೀತಿದ್ವಿ. ಆವಾಗಿನ ಕಾಲದಾಗ ಅಗಸಬಾಳದಿಂದ ಡವಳಗಿಯಲ್ಲೇ ಇತ್ತು ನಮ್ದು, ತಾಳಿಕೋಟೆಗೂ ನಡ್ಕೊಂಡೇ ಹೋಗ್ತಿದ್ರು ಅವ್ರಂತ ನಾನು ಕೇಳಿದ್ದೆ. ಅಷ್ಟು ಜನಪ್ರಿಯ ಶಿಕ್ಷಕರ ಅವರಾಗಿದ್ರಲ್ಲ, ಅಷ್ಟೊಂದು ಜನಪ್ರಿಯತೆ ಮತ್ತು ಅಷ್ಟೊಂದು ವಿದ್ಯಾರ್ಥಿ ವೃಂದವನ್ನ ಅವ್ರು ಹೊಂದಿದ್ರು, ಅದು ಒಂದು ಸಣ್ಣ ಆಕರ್ಷಣೆ. ಇನ್ನೊಂದು ಮುಖ್ಯವಾದಂತ ಆಕರ್ಷಣೆ ಅಂದ್ರೆ, ನನ್ನ ತಂದೆ ವೈದ್ಯರಾಗಿದ್ರು, ಬಾಗೇವಾಡಿ ತಾಲೂಕಿನ ಮಲಗಾಣ ಗ್ರಾಮದಲ್ಲಿ ಅವರು ನೌಕರಿ ಮಾಡ್ತಾ ಇದ್ರು. ಅಜ್ಜ ಅಜ್ಜಿಗೆ ನಮ್ಮ ಅಪ್ಪ ಒಬ್ಬರೇ ಮಾಡ, ಹಂಗಾಗಿ ಅವರು ನನ್ನ ತಾಯಿಯನ್ನ ಅವ್ರನ್ನ ನೋಡ್ಕೊಳ್ಳಿಕ್ಕೆ ಹಳ್ಳಿಯಲ್ಲೇ ಬಿಟ್ಟಿದ್ರು. ನನ್ನನ್ ಬಿಟ್ಟಿರಕಾಗ್ಲಿಲ್ಲ, ಮೊದಲೇ ಮಗಳು ಬಹಳ ಅಕ್ಕರೆ ನನ್ಗೆ, ಅದಕ್ಕೆ ನನ್ನನ್ ಕೊಂಡು ಹೋದ್ರು. 18 ತಿಂಗಳು ಇರುವಾಗ ನನ್ನ ತಮ್ಮ ಜೊತೆಗೆ ನನ್ನನ್ನ ಕರ್ಕೊಂಡು ಹೋದ್ರು. ಸ್ಕೂಲ್ ಮತ್ತು ಹಾಸ್ಪಿಟಲ್ ಎರಡು ಒಂದೇ ಕಂಪೌಂಡ್ ಅಲ್ಲಿ ಇರ್ತಿದ್ವು. ಹಾಸ್ಪಿಟಲ್ ಶುರು ಆದ ತಕ್ಷಣ ಟೀಚರ್ ಕಡೆ ನನ್ನ ಕೊಟ್ಟು ಆಸ್ಪತ್ರೆ ಪೇಷಂಟ್ ನೋಡಕ್ ಅವ್ರು ಹೋಗ್ತಿದ್ರು. ಆಮೇಲೆ ಅದನ್ನ ನೋಡ್ತಾ ನೋಡ್ತಲೇ ನಾನ್ ಬೆಳೆದೆ. ಆ ಶಿಕ್ಷಣ ಕಂಚಾಣಿ ಶರಣಪ್ಪವ್ರ ಮಕ್ಕಳ ಸಾಹಿತ್ಯ ಇದ್ದಾರಲ್ಲ ಸರ್, ಅವರು ನನ್ನ ಕನ್ನಡ ಟೀಚರು. ಅವ್ರು ಹೌದು, ಆ ಮಕ್ಕಳ ಸಾಹಿತ್ಯ ನನ್ನೊಳಗೆ ಹುಟ್ಕೊಳ್ಳಿಕ್ಕೆ ಆ ಶಿಕ್ಷಕರು ಕಾರಣ ಅಂತ ಅವ್ರನ್ನ ಇವತ್ತು ನೆನೆಸ್ಕೋಬಹುದು ನಾನು.
0: ತಾವು ಹೇಳ್ತಾ ಇದ್ರಿ ತಮ್ಮ ಶಿಕ್ಷಣಕ್ಕೆ ಅಥವಾ ಶಿಕ್ಷಕರಾಗಿ ಪ್ರೇರಣೆ ಯಾರು ಅಂತ, ತಮ್ಮ ಅಜ್ಜ ಅಂತ ಹೇಳಿದ್ರಿ, ಸಕ್ಕರಪ್ಪ ಕಾಶಿನಕುಂಟಿ ಅಂತ. ಅವರು ಅಜ್ಜ ಅಂದ್ರೆ ನಿಮ್ಮ ತಾಯಿಯ ತಂದೆನಾ ಅಥವಾ
1: ತಂದೆ? ತಂದೆ.
0: ಮತ್ತೆ ಸ್ವಲ್ಪ ನಿಮ್ಮ ತಂದೆ ಮತ್ತು ತಾಯಿ ಅವರ ಪರಿಚಯವನ್ನ ಮಾಡಿಕೊಳ್ಬಹುದಲ್ಲ, ಅವ್ರ ಹೆಸರು?
1: ನನ್ನ ತಾಯಿ ಮಹಂತಬಾಯಿ ಅಂತ ಹೇಳಿ, ಮುದ್ದೇಬಿಹಾಳ ತಾಲೂಕಿನ ಕಂದಗನೂರು ಗ್ರಾಮದಿಂದ ನನ್ನ ತಾಯಿನ ತಗೊಂಬಂದ್ರು. ನನ್ನ ತಾಯಿಯ ತಂದೆ ಗೌಡ್ರು, ಜೊತೆಗೆ ಪಾರಿಜಾತ ನಾಟಕಗಳನ್ನ ಮಾಡ್ತಿದ್ರು ಅವಾಗೆಲ್ಲ ಅಂತ ಹಾಡ್ತಿದ್ರು, ಒಳ್ಳೆ ಹಾಡುಗಾರರು. ಅದನ್ನ ಹಾಡೋದನ್ನ ನನ್ನ ತಾಯಿ ಕೂಡ ಕಲ್ತಿದ್ರು. ಎಷ್ಟೋ ಹಾಡುಗಳನ್ನ ಅವಾಗವಾಗ ನಮ್ಗೆ ಅವರು ಕಲಿಸ್ತಿದ್ರು. ಬಾಲ್ಯದಲ್ಲಿ ಒಂದು ಈ ಒಂದು ವೈಚಾರಿಕತೆ, ಒಂದು ಕಲೆ, ಶಿಕ್ಷಣ ಮತ್ತು ಕೃಷಿ ಇವೆಲ್ಲವೂ ಒಟ್ಟಿಗೆ ಮನೆಯಲ್ಲಿ ನನಗೆ ಸಿಕ್ಕಿದ್ದು ನನ್ನ ತಾಯಿಯಿಂದ. ನಾನು ನನ್ನ ತಂದೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಸ್ಕೂಲಿಗೆ ಸೇರಿಸ್ಲಿಲ್ಲ, ಇನ್ನು ಹುಡುಗಿ ದೊಡ್ಡವಳಾದ್ಲು, ಕಳಿಸ್ಬಿಡು ಊರಿಗೆ ಅಂತ. ನನ್ನ ತಾಯಿಗೆ 2ನೇ ಹೆರಿಗೆ ಆಯಿತು, 3ನೇ ಹೆರಿಗೆ ಆಯಿತು. ಆವಾಗ ಮಗುನ ಎತ್ಕೊಳಕ್ ಬೇಕು ಅಂತ ನನ್ನನ್ನು ಕರ್ಕೊಂಡು ಬಂದರು. ತಿರ್ಗಾ ಮತ್ತೆ ನನ್ನ ತಾಯಿ ಹತ್ರ ಅಗಸಬಾಳ ಗ್ರಾಮಕ್ಕೆ ನಾನು ಬಂದೆ. ಸ್ಕೂಲ್ ಅಡ್ಮಿಷನ್ನೇ ಆಗಲಿಲ್ಲ. ಆಮೇಲೆ ಮಗುನ ಎತ್ಕೊಳ್ಳೋದು 2 ತಂಗಿ ಮತ್ತು 1 ತಮ್ಮ, ಜಯಶ್ರೀ ಅಂತ ತಂಗಿ, ಮಹಂತೇಶ್ ಅಂತ ಇನ್ನೊಬ್ಬ ತಮ್ಮ. ಅವ್ರನ್ನ ಆಡ್ಸೋದ್ರಲ್ಲೇ ನನ್ನ ದಿನ ಕಳೆದ್ಬಿಡ್ತು. ಸ್ಕೂಲ್ ಅಡ್ಮಿಷನ್ ಯಾರಿಗೂ ಯಾವುದು ಜ್ಞಾಪಕನೇ ಇಲ್ಲ. ಒಬ್ಬ ಶಿಕ್ಷಕರ ಮೊಮ್ಮಗಳು ನಾನು ಆಗಿದ್ರೂ ಶಾಲೆಗೆ ಹೋಗ್ಲೇ ಇಲ್ಲ. ಅದು ನನ್ನ ತಾಯಿಗೆ ದೊಡ್ಡ ಚಿಂತೆ. ಯಾಕಂದ್ರೆ ನನ್ನ ತಾಯಿ ಸ್ಕೂಲಲ್ಲಿ ಭಾರಿ ಹುಷಾರಾಗಿದ್ರು ಅಂತ ಕೇಳಿದ್ದೆ ನಾನು. ಆವಾಗಿನ ಕಾಲದಲ್ಲೆಲ್ಲ ಅವರು 7ನೇ ತರಗತಿ ಪಾಸ್ ಮಾಡಿದ್ರೇನೆ ಕೆಲಸ ಸಿಗೋದು, ಕಳಿಸ್ಲೇ ಇಲ್ಲ ಅವರಿಗೆ ಸ್ಕೂಲಿಗೆಲ್ಲ. ಒಬ್ಬ ಗೌಡನ ಮಗಳು ಕೆಲಸ ಮಾಡ್ತಾಳಂದ್ರೆ ಅವಮಾನ ಅನ್ಕೊಂಡ್ರು ಅವರೆಲ್ಲ. ಹಂಗಾಗಿ ಅದು ನನ್ನ ತಾಯಿಗೊಂದು ಬಹುದೊಡ್ಡ ಕೊರಗಿತ್ತು. ಅಷ್ಟು ಬೇಗ ನನ್ನ ಮದುವೆ ಮಾಡಿಬಿಟ್ರು, ನನ್ನ ಮಕ್ಕಳಾದ್ರೂ ಕಲೀಲಿ ಅಂತ. ಇವಳು ಇಲ್ಲೇ ಮಕ್ಕಳನ್ನ ಆರಿಸ್ಕೊಂಡು

0: ಮತ್ತ ಎದುರು ನಿಂತು ಮಾತಾಡೋಷ್ಟು ಧೈರ್ಯನೂ ಅವರಿಗೆ ಇರ್ಲಿಲ್ಲ ಅವಾಗ. ಹಂಗಾಗಿ ಈ ಮಕ್ಕಳನ್ನ ಆರ್ಸೋದ್ರಲ್ಲೇ ಈಕೆ ದಿನ ಕಳೆದು ಹೋದ್ರೆ ಓದಂಗಿಲ್ಲ ಈಕೆ ಅಂತ ನನ್ನನ್ನ ತನ್ನ ಅಕ್ಕನ ಮಗ ಪ್ರಭು ಅಂತ ಹೇಳಿ ಕರೆಸ್ಕೊಂಡು ನಮ್ಮ ಇಬ್ಬರನ್ನು ನಾನು ತೋಟಕ್ಕೆ ಹೋಗಿ ಬರ್ತೀನಿ ಅಂತ ಕರ್ಕೊಂಡು ಬಂದ್ರು. ಕರ್ಕೊಂಡು ಬಂದು ತೋಟದಿಂದ ಅವಾಗ ಬಸ್ಸು ಇರಲಿಲ್ಲ, ಸಾಯಂಕಾಲ 2-3 ಆಗಿತ್ತೇನೋ ಅಷ್ಟೊತ್ತಿಗೆ 3 ಗಂಟೆ ಕರ್ಕೊಂಡು ಬಂದು ನಮ್ಗೆಲ್ಲ ರಂಭಿಸಿ, ನಾನು ನನ್ನ ತಾಯಿ ಬಿಟ್ಟು ಹೋಗಕ್ ನಾನು ರೆಡಿ ಇಲ್ಲ, ಹಂಗೂ ಹಿಂಗೂ ರಂಭಿಸಿ ನನ್ಗೆ ಸಮಾಧಾನ ಮಾಡಿ ಏನೇನೋ ಕೊಟ್ಟರು, ಪೇಪರ್ಮೆಂಟ್ ಎಲ್ಲ ಕೊಟ್ಟು ಮಲ್ಲಿಗೆ ಹೂವಿನ ನನಗೆ ಅವತ್ತಿಂದ ಒಂದೊಂದು ದಿನಾನು ನನಗೆ ನೆನಪಿದೆ, ಕ್ಷಣನೂ ನೆನಪಿದೆ ಸರ್. ಆ ಮಲ್ಲಿಗೆ ಹೂ ಸಿಕ್ತಿತ್ತು, ಅದನ್ನೆಲ್ಲ ತಗೊಂಡು ಕಟ್ಟಿ ಒಂದು ಜಡೆಗೆಲ್ಲ ಹಾಕಿದ್ರು ನನಗೆ ಸಮಾಧಾನ ಮಾಡೋಕ್ಕೆ. ಒಂದಿಷ್ಟೇನೋ ಬೆಲ್ಲ ಮತ್ತು ಪುಟಾಣಿ ಎಲ್ಲ ಕೊಟ್ಟರು. ಆಮೇಲೆ ನೋಡು ಕಲಿಬೇಕು, ಹಂಗೆಲ್ಲ ಮಾಡಬಾರ್ದು, ನನ್ನ ಬಿಟ್ಟು ಹೋಗ್ಬೇಕು ನೀನು, ಇಲ್ಲಾಂದ್ರೆ ನಿನ್ಗೆ ಕಲ್ಸೋದಿಲ್ಲ, ನೀನು ಹಂಗೆ ಉಳಿದ್ಬಿಡ್ತಿ, ಹೊಲೆಲ್ಲ ಕೆಲಸ ನೋಡು, ಅವರೆಲ್ಲ ಹಿಂಗೆ ಕೆಲಸ ಮಾಡ್ತಾರೆ, ಹಂಗೆ ಮಾಡ್ಬೇಕು ನೀನು ಅಂತ ಹೇಳ್ತಿದ್ರು. ಜೊತೆಗೆ ಅವ್ರ ಕಣ್ಣಲ್ಲೂ ನೀರಿತ್ತು. ಆಮೇಲೆ ಅವ್ರ ಅಸಹಾಯಕತೆ ಒಂದು ಎಲ್ಲೋ ಒಂದ್ ಕಡೆ ನನ್ಗೆ ಅರ್ಥ ಆಯಿತು. ಅದು ಆಕೆನ ಸಮಾಧಾನಕ್ಕೋಸ್ಕರ ನಾನು ಅವತ್ತು ಬರೇ ನಾವು ತೋಟ ದಾಟಿದ್ವೇನೋ, ಮಳೆ ಜೋರಾಗಿ ಮಳೆ ಬಂತು, ಅಲ್ಲಿ ನನ್ನ ತಾಯಿ ಕಣ್ಣಲ್ಲೂ ಅಷ್ಟೇ ಮಳೆ, ಇಲ್ಲಿ ಪ್ರಕೃತಿನೇ ಆಕಿನ ಪ್ರತಿರೂಪ ಅನಿಸ್ತು ನನ್ಗೆ. ಆಮೇಲೆ ನನ್ನನ್ನು ಕಳಿಸಿದ್ರು, ಆಮೇಲೆ ಇಷ್ಟೆಲ್ಲ ಆಯಿತು, ಎಲ್ಲಿ ಮಕ್ಕಳು ಎಲ್ಲಿ ಹೋದ್ವು ಅಂತ ಭಯ ಆಗಿ ಇಡೀ ರಾತ್ರಿ ಆ ತಾಯಿ ಹತ್ರು ಅಂತ ಆಮೇಲೆ ಹೇಳಿದ್ರು. ಆಮೇಲೆ ಅಜ್ಜನ ಮನೆಗೆ ಬಂದೆ, ಅಲ್ಲೇ ಅಡ್ಮಿಷನ್ ಆಯಿತು 2ನೇ ತರಗತಿಗೆ. ಆಮೇಲೆ 3ನೇ ತರಗತಿಗೆ ತಿರ್ಗಾ ನಮ್ಮ ಅಪ್ಪ ಮಲಗಾಣ ಕರ್ಕೊಂಡು ಬಂದರು. 7ನೇ ತರಗತಿವರೆಗೂ ನಾನು ಅಲ್ಲೇ ಓದ್ದೆ. ಹಂಗಾಗಿ ನಾನು ನನ್ನ ಮೊದಲನೇ ಕವನ ಸಂಕಲನ ತಾಯಿ ಅಂತಾನೆ ಬರೆದಿರೋದು ಸರ್.
1: ಸಾಕಷ್ಟು ತಾವು ಕವನ ಸಂಕಲನಗಳನ್ನ ಬರೆದಿದ್ದೀರಿ ಅಂದಾಯ್ತು. ಒಟ್ಟಾರೆ ಹೆಚ್ಚು ಕಡಿಮೆ ತಾವು ಎಷ್ಟು ಕವನ ಸಂಕಲನಗಳನ್ನ ಬಿಡುಗಡೆ ಮಾಡಿದ್ದೀರಿ ಈಗ ಏನಾದರೂ?
0: 2 ಪ್ರೌಢ ಕವನ ಸಂಕಲನಗಳು ಸರ್. ತಾಯಿ ಅಂತ ಕವನ ಸಂಕಲನ,
1: ಮೊದಲನೇ
0: ಕವನ ಸಂಕಲನ, 2ನೇದು ನನ್ನೊಳಗಿನ ನಾನು ಅಂತ ಹೇಳಿ. ಅದಾದ್ಮೇಲೆ ನಾನು ಹೈಸ್ಕೂಲ್ ಶಿಕ್ಷಕಿ. ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಪ್ರಾಧಾನ್ಯತೆ ಎಷ್ಟು ಕಡಿಮೆ ಆಗ್ತಾ ಇದೆ ಮಕ್ಕಳಲ್ಲಿ, ಆ ಮಕ್ಕಳಲ್ಲಿ ಒಂದು ಆಸಕ್ತಿಯನ್ನ ಹುಟ್ಟಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಪ್ರೌಢ ಸಾಹಿತ್ಯ ಇದನ್ನ ಓದೋರು ಇವತ್ತಿಗೆ ಎಷ್ಟು ಜನ ಇದಾರೋ ಅದನ್ನ ಬರೆಯೋರಂತೂ ಸಾಕಷ್ಟು ಜನ ಇದ್ದಾರೆ. ಅಲ್ಲಿ ನಾನು ಮಾಡೋ ಕೆಲಸಕ್ಕಿಂತ ಈ ಮಕ್ಕಳ ಮಧ್ಯೆ ಮಾಡೋದು ದೊಡ್ಡ ಕೆಲಸ ಅಂತ ನನಗೆ
1: ಅನಿಸ್ಬೋದು.
0: ಆ ಮಕ್ಕಳನ್ನ ಓದೋ ನಿಟ್ಟಿನಲ್ಲಿ ನಾವು ಇವತ್ತು ಕರ್ಕೊಂಡು ಹೋಗಾಗೈತಿ, ಮಕ್ಕಳಲ್ಲಿ ಸಾಹಿತ್ಯ ಆಸಕ್ತಿಯನ್ನು ಉಂಟು ಮಾಡಬೇಕಾಗೈತಿ. ಆ ಕಾರಣಕ್ಕಾಗಿ ನಾನು ಚಿನ್ನುಲಿ ಅನ್ನುವಂತ ಒಂದು ಕವನ ಸಂಕಲನವನ್ನ ಹೊರಗೆ ತಂದೆ. ಮತ್ತೆ ಅದೇ ನನ್ನ ಶಾಲೆ ಮಕ್ಕಳಿಂದಾನೇ ಆ ಕವನಗಳನ್ನ ಹಾಡಿಸಿ ಒಂದು CD ತಯಾರು ಮಾಡಿದೆ. ಆ ಮಕ್ಕಳು ಹಾಡ್ತಾ ಹಾಡ್ತಾ ಆ ಭಾಷೆ ಮೇಲೆ ಒಂದು ಪ್ರೀತಿ ಹುಟ್ಟಲಿ ಅನ್ನೋ ಕಾರಣಕ್ಕಾಗಿ 3 ಈಗ ಸದ್ಯ ಒಂದು ಕಥನ ಕವನ ಅಂತ ಬರಿತಾ ಇದ್ದೇನೆ ಮಕ್ಕಳಿಗಾಗಿ. ಆಮೇಲೆ ಲಲಿತ ಪ್ರಬಂಧ ಇನ್ನೂ ಮುದ್ರಣ ಹಂತದಲ್ಲಿ ಇದ್ದಾವೆ ಸರ್, ಅವು ಇನ್ನೂ ಪ್ರಕಟ ಆಗಿಲ್ಲ. ಒಂದೆರಡು ತಿಂಗಳಲ್ಲಿ ಸಾಧ್ಯ ಆದ ಮಟ್ಟಿಗೆ ಅದನ್ನ ಪ್ರಕಟ ಮಾಡಬೇಕು ಅಂತ ಕಾಯ್ತಿದ್ದೀನಿ.
1: ಆಗ್ಲೇ ತಾವು ಹೇಳ್ತಾ ಇದ್ರಿ ನಾನು ಕೆಲವೊಂದು ನಾಟಕಗಳನ್ನ ಕೂಡ ನಾನು ಬರೆದಿದ್ದೀನಿ ಅಂತ ಹೇಳಿದ್ರಿ. ಆ ನಾಟಕಗಳು ಯಾವುವು, ಎಷ್ಟು ಪ್ರಕಟವಾಗಿದ್ದಾವೆ, ನಾಟಕಗಳ ಹೆಸರನ್ನ ಏನಾದ್ರೂ ಹೇಳ್ಬೋದಾ, ಅಥವಾ ಯಾವ ಒಂದು ವ್ಯಕ್ತಿಯನ್ನ ಕುರಿತು ಏನಾದ್ರು ಮಾಡಿರೋದು ಏನಾದ್ರೂ?
0: ಸರ್, ನಾಟಕಗಳನ್ನ ನಾನು ಸಾಕಷ್ಟು ನಾಟಕಗಳನ್ನ ನಾನು ಬರ್ದೀನಿ ಮತ್ತೆ ಆಡಿಸಿನಿ ಮಕ್ಕಳಿಂದ, ಆದ್ರೆ ಯಾವ ಪ್ರಕಟ ಮಾಡಿಲ್ಲ. ಈಚೆಗೆ ಬಹಳಷ್ಟು ಜನ ನನಗೆ ಸಲಹೆ ಕೊಡ್ತಾ ಇದ್ರು, ಅದು ಎಲ್ಲಾ ನಾಟಕಗಳನ್ನ ಸಣ್ಣ ಮಕ್ಕಳಿಗಾಗಿ ಬರೆದಿರುವಂತ ನಾಟಕಗಳು, ಪ್ರೌಢ ನಾಟಕಗಳು ಎಲ್ಲಾ ಸೇರಿಸಿ ಒಂದೇ ನಾಟಕದಲ್ಲಿನೂ ತರಬಹುದು, ಒಂದೇ ಪುಸ್ತಕ ಆದ್ರೂ ಮಾಡ್ಬೋದು, ವಿವಿಧ ನಾಟಕಗಳನ್ನಾದ್ರೂ ಮಾಡ್ಬೋದು, ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಇದ್ದವರಿಗೆ ಶ್ರದ್ಧಾಂಜಲಿ ಅನ್ನೋಂತ ಒಂದು ನಾಟಕ ಬರೆದಿದ್ದೆ. ಆಮೇಲೆ ಇತ್ತೀಚೆಗೆ ಬಹಳಷ್ಟು ಜನ ಮೆಚ್ಕೊಂಡಿರೋ ನಾಟಕ ಅಂದ್ರ ಆಡುವ ಹುಡುಗ ನಡೆದಾಡುವ ದೇವರಾದದ್ದು ಅಂತ ಸಿದ್ದೇಶ್ವರ ಸ್ವಾಮೀಜಿಯ ವೈಯಕ್ತಿಕ ಜೀವನವನ್ನ ಕುರಿತು ನಾನು ಅಲ್ಲಿ ಹೋಗಿದ್ದೆ ಸರ್. ಬಿಜ್ಜರಿಗೆ ಹೋಗಿ ಸಿದ್ದೇಶ್ವರ ಸ್ವಾಮೀಜಿಯವರ ತಂಗಿಯನ್ನ ಭೇಟಿಯಾಗಿ ಅವರ ವೈಯಕ್ತಿಕ ಜೀವನದ ಅವರ ಬಾಲ್ಯದ ಒಂದಿಷ್ಟು ಮಾಹಿತಿಯನ್ನ ಸಂಗ್ರಹಿಸಿಕೊಂಡು ಬಂದು ಸ್ಮರಣ ಸಂಚಿಕೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಾನು ಮಹಿಳಾ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಲಾಕ್ಡೌನ್ದಲ್ಲಿ ತಾಲೂಕಾ ಸಮ್ಮೇಳನ ಆಯಿತು, ಆವಾಗ ಸ್ಮರಣ ಸಂಚಿಕೆಗಾಗಿ ಆ ಒಂದು ಲೇಖನವನ್ನ ಸಿದ್ಧ ಮಾಡಿದೆ. ನಾನೇ ಅವ್ರ ಕುರಿತು ಒಂದು ನಾಟಕವನ್ನ ಮಾಡೋಣ ಅಂತ ಹೇಳಿ ಬರೆದು ಅದನ್ನ ನನ್ನ ಶಾಲೆ ವಿದ್ಯಾರ್ಥಿಗಳಿಂದನೇ ಮಾಡಿಸಿದೆ. ಬಹಳ ಜನ ಮೆಚ್ಕೊಂಡು ನನ್ಗೆ ಸುಮಾರು 8 ದಿನದವರೆಗೂ ಫೋನ್ ಮಾಡಿ ನೀವು ಮಾಡಿಸಿದ ನಾಟಕ ಇವತ್ತಿಗೂ ಬಹಳಷ್ಟು ಜನ ಇಸ್ಕೊಂಡ್ರು. ಜಮಖಂಡಿಯಲ್ಲಿ ಅಂತ ಹೇಳಿ ನನ್ನ ಸ್ನೇಹಿತೆ, ಅವರು ಇಸ್ಕೊಂಡು ಅವ್ರ ಸ್ಕೂಲಲ್ಲೂ ಅದನ್ನ ಮಾಡಿಸ್ತಾ ಇದ್ದಾರೆ. ಆಮೇಲೆ ನಿನ್ನೆ ಅಷ್ಟೇ ಒಬ್ರು ಅದ ರೆಕಾರ್ಡಿಂಗ್ ಕಳಿಸ್ರಿ ನಮ್ಮ ಕಾಲೇಜಲ್ಲಿ ಮಾಡಿಸ್ತೀವಿ ಅಂತ ಇಸ್ಕೊಂಡಿದ್ದಾರೆ. ಬಹಳ ಜನಪ್ರಿಯ ಪಡೆದಂತ ಅದು ನಾಟಕ.
1: ಅಂದ್ರೆ ಈಗ ತಾವು ಹೇಳುವ ಪ್ರಕಾರ ನನ್ನ ಅನಿಸಿದ್ದು ಏನಪ್ಪಾ ಅಂತಂದ್ರೆ 2 ನಾಟಕಗಳನ್ನ ತಾವು ಬರೆದಿದ್ದೀರಿ, ಇಷ್ಟೆಲ್ಲ ಬರೆದು ಸಾಕಷ್ಟು ಪುಸ್ತಕಗಳನ್ನ ಕವನ ಸಂಕಲನಗಳನ್ನ ತಾವು ಬಿಡುಗಡೆ ಮಾಡಿರಿ ಅಂದ್ರೆ ತಮ್ಮನ್ನ ಹುಡುಕಿಕೊಂಡು ಯಾವ್ದಾದ್ರೂ ಪ್ರಶಸ್ತಿಗಳು ಗೌರವಗಳು ಏನಾದ್ರೂ ಬಂದಿರ್ಬೇಕಲ್ಲ?
0: ಸಾಹಿತ್ಯ ಕ್ಷೇತ್ರದಲ್ಲಿ ಕಳೆದ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಸರ್. ಸಿರಿಗನ್ನಡ ವೇದಿಕೆ ಬೆಳಗಾವಿದವರು ಕಾವ್ಯಶ್ರೀ ಅನ್ನೋ ಒಂದು ಪ್ರಶಸ್ತಿಯನ್ನ ಕೊಟ್ಟರು. ಕಟ್ಟುಪಾಡು ಅಂತ ಒಂದು ಕವನ ಇದೆ,

0: ನಾನು
1: ಅಂದ್ರೆ ಈಗ ತಾವು ಹೇಳುವ ಪ್ರಕಾರ 2023-24 ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ
0: ಸಾಹಿತ್ಯ ಕ್ಷೇತ್ರಕ್ಕೆ
1: ಈಗ ಸಿರಿಗನ್ನಡ ತಾರಾ ಬಳಗದಿಂದ ಅವರು ಒಂದು ಏನೋ
0: ಶಿಕ್ಷಕ ರತ್ನ ಪ್ರಶಸ್ತಿ ಅಂತ
1: ಯಾವ ಊರು ಅಥವಾ ಯಾವ ಜಿಲ್ಲೆಯವರು ಕೊಟ್ಟಿದ್ದಾರೆ?
0: ಚಿತ್ರದುರ್ಗದವರು ನಡೆಸ್ತಾರೆ ಸರ್ ಅದನ್ನ.
1: ಚಿತ್ರದುರ್ಗ ಜಿಲ್ಲೆಯಿಂದ
0: ಸರ್ ಅದನ್ನ ಬಹಳಷ್ಟು ಮಕ್ಕಳಿಂದ ನಾನು ಪರೀಕ್ಷೆಯನ್ನ ಕಟ್ಟಿಸಿರೋದ್ರಿಂದ ಶಿಕ್ಷಕ ರತ್ನ ಅನ್ನೋಂತ ಪ್ರಶಸ್ತಿಯನ್ನ ಅವ್ರು ಕೊಟ್ಟರು.
1: ಮತ್ತೆ 2010 ಒಂದು ತಮಗೆ ಪ್ರಶಸ್ತಿ ಸಿಕ್ತು ಅಂತ ಕೇಳಿದೆ, ಅದು ಯಾವ್ದು?
0: ಅದು ಕಾವ್ಯಶ್ರೀ ಸರ್.
1: ಕಾವ್ಯಶ್ರೀ ಪ್ರಶಸ್ತಿ ಅದು ಯಾವ ಜಿಲ್ಲೆಯವರು ತಮಗೆ?
0: ಬೆಳಗಾವ್ ಜಿಲ್ಲೆಯವರು ಸರ್. ಬೆಳಗಾವ್ ಜಿಲ್ಲೆ ಸಿರಿಗನ್ನಡ ವೇದಿಕೆ ಅಂತ ಹೇಳಿ.
1: ಇಷ್ಟೆಲ್ಲ ನೀವು ಜ್ಞಾನವನ್ನ ಪಡೆದುಕೊಂಡಿದ್ದೀರಿ, ಯಾಕಂದ್ರೆ ಇಷ್ಟೊಂದೆಲ್ಲ ಪಡೆದುಕೊಳ್ಬೇಕು ಅಂತಂದ್ರೆ ಈಗ ತಮ್ಮ ತಾಯಿಯವರು ಪಟ್ಟಂತ ಅಥವಾ ತಾವು ಒಂದು ಶಿಕ್ಷಕರಾಗಿ ಇವತ್ತು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ ಅಂದ್ರೆ ಇದಕ್ಕೆ ಏನಾದ್ರೂ ಹಿಂದ್ಗಡೆ ತಮ್ಮ ತಾಯಿಯವರ ಪ್ರಯತ್ನ ಹೇಗಿತ್ತು ಅನ್ನೋದು ಒಂದು ನಿಮಿಷದಲ್ಲಿ ಹೇಳ್ಬೋದಾ?
0: ನನ್ನ ತಾಯಿ ಬಹಳ ಮುಗ್ಧೆ ಭೂಮಿ ಏನ್ ಅಂತ ಹೇಳ್ಬೋದು. ನಾನು ಇನ್ನೊಂದು ಕವನದಲ್ಲಿ ಬರದೆ ನನ್ನೊಳಗಿನ ನಾನು ಅಂತ, ಅಪ್ಪ ತೋರಿಸಿದ ಹುಡುಗನನ್ನೇ ನಾನು ಮದ್ವೆ ಆಗುವಂದ, ನಿನಗಿಷ್ಟನಾ ಅಂತ ಕೇಳ್ದೆ, ನತ್ರಕ್ಕೆ ಅವನ್ ಕಾಯಿಲೆ ಇಲ್ಲ, ಮದ್ವೆ ತಯಾರಿ ಮಾಡ್ದ. ಆ ನಂತರ ಮಕ್ಕಳನ್ನ ಹಾಸ್ಟೆಲ್ಗೆ ಸೇರಿಸಿದ್ರು. ನಾನು ಬೇಡ ಅಂತ ಮನ್ಸಿದ್ರು ಧ್ವನಿ ಎತ್ತಲೇ ಇಲ್ಲ, ನಾನು ಸುಮ್ಮನೆ ಇದ್ದೆ. ನಂತರ ಮಕ್ಕಳು ವಿದೇಶಕ್ಕೆ ಹೋದ್ರು, ನನಗ್ ಬೇಡ ಅನ್ಸ್ತಿತ್ತು ನನ್ನ ದೇಶದಲ್ಲೇ ಮಕ್ಳು ಇರ್ಲಿ ಅಂತ. ಆವಾಗ್ಲೂ ನಾನು ಮಾತಾಡ್ಲೇ ಇಲ್ಲ, ನನ್ನೊಳಗೆ ನಾನು ತಣ್ಣಗೆ ಕುಳಿತಿರುವಂತದ್ ನನ್ನ ತಾಯಿ ಪ್ರತಿ ಒಂದು ಹಂತಗೂ ಆಕೆ ಯಾವತ್ತೂ ಧ್ವನಿ ಎತ್ತುವಂತ ಪ್ರಯತ್ನವನ್ನು ಮಾಡ್ಲೇ ಇಲ್ಲ. ಅದನ್ನೇ ಬಹುದೊಡ್ಡ ಪಾಠ ನಮ್ಗ. ನಾವು ಎಷ್ಟೋ ಸಾರಿ ಅಂತಿದ್ವಿ, ನಾವು ಯಾಕೆ ನೀನ್ ಮಾತಾಡಂಗಿಲ್ಲ, ಅದು ಅವ್ರು ಉಳಿಸ್ಕೊಂಡು ಬಂದಿರ್ಲೇ ಇಲ್ಲ. ಆಗದು ಆಕೆನೆ ನನ್ನೊಳಗ ಒಂದು ಹುಟ್ಟು ಹಾಕಿದ್ಲು. ನನ್ನೊಳಗೆ ನಾನು ಮಾತಾಡುವಾಗ್ಲೆಲ್ಲ ಆಕೆಯ ಪ್ರತಿಭಟನೆ, ಆಕೆಯ ಭಾವನೆಗಳೇ ಹೊರಗೆ ಬರ್ತಾವಂತ ಎಷ್ಟೋ ಸಾರಿ ನನ್ಗನ್ಸ್ತಿತ್ತು. ನಾವು ಸಣ್ಣವ್ರು ಇರುವಾಗಲೆಲ್ಲ ಕಲಿಸುವಂತ ಹಾಡುಗಳು, ನಾನು ಮಕ್ಕಳಿಗೆ ಕಲಿಸೋವಾಗ್ಲೆಲ್ಲ ಅವ್ರು ಎಲ್ಲೋ ಅವ್ರ ಧ್ವನಿ ನನ್ನೊಳಗೆ ಕೇಳ್ತಾ ಇರ್ತದ. ನಾನು
1: ಒಬ್ಬ ಮಹಿಳಾ ಶಿಕ್ಷಕಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೆ, ತಮಗೆ ಮೊದಲನೇ ಸ್ಫೂರ್ತಿ ತಾಯಿ ಅಂತ ಹೇಳಿದ್ರಿ. ಈಗ ನನ್ನ ತಿಳಿದ ಮಟ್ಟಿಗೆ ಹೆಣ್ಣು ಮಕ್ಕಳು ಅಥವಾ ಮಹಿಳೆಗೆ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ತಾವು ಈ ಒಂದು ನನ್ನೊಳಗೆ ನಾನು ಅಂತ ಬರೆದ್ರಿ, ಅದರಲ್ಲಿ ಏನಾದರೂ ಒಂದು ಎರಡು ಸ್ಟಾಂಜ ಅಥವಾ ಒಂದು ನುಡಿಯನ್ನು ಏನಾದರೂ ಹೇಳ್ಬೋದಾ ಆ ಕವನ ಇದರಲ್ಲಿ, ಅಂದರೆ ಮಹಿಳೆಯರ ಕುರಿತು ಇರೋದ್ರಿಂದ?
0: ಹೇಳ್ಬೋದು ಸರ್. ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಹೇಳಿದಂತೆ ಮದುವೆಯಾಗಲು ಒಪ್ಪಿಕೊಂಡ ಬಂದ ಮೇಲೆ ಅಪ್ಪ ಕೇಳಿದ, ಈ ಮದುವೆ ನಿನಗೆ ಇಷ್ಟ ಅಲ್ಲವೇ? ನಾನು ಕೇವಲ ತಲೆಯಾಡಿಸಿದೆ, ಮಾತಾಡಲಿಲ್ಲ. ನನ್ನೊಳಗಿನ ನಾನು ಹಬ್ಬಕ್ಕೆಂದು ತವರಿಗೆ ಬಂದಾಗ ತಲೆ ನೇಮರಿಸಿ, ತಾಯಿ ಸುಖವಾಗಿದ್ದೀಯಲ್ಲ ಕಂದ ಎಂದಾಗ, ಕೇವಲ ತಲೆಯಾಡಿಸಿದೆ, ಮಾತನಾಡಲಿಲ್ಲ. ನನ್ನೊಳಗಿನ ನಾನು ಅತ್ತಿಗೆ ನಾದಿನಿ ಅತ್ತೆ ಮಾವರ ತುಂಬಿದ ಆ ಮನೆಯಲ್ಲಿ ಕಣ್ಣಿಗೆ ಎಣ್ಣೆ ಸುಣ್ಣಗಳ ದರ್ಶನವಾದಾಗಲೂ ನಾನು ಮಾತನಾಡಲಿಲ್ಲ. ಮಕ್ಕಳನ್ನು ವಸತಿ ಶಾಲೆಗೆ ಸೇರಿಸಿ ನನ್ನನ್ನು ನೌಕರಿಗೆ ಕಳಿಸಿ ಬಂದ ಸಂಬಳ ಗಬಕಾಯಿಸಿ ನನ್ನನ್ನು ಖಾಲಿ ಕೈಯಲ್ಲಿ ನಿಲ್ಲಿಸಿದಾಗ ನಾನು ಮಾತನಾಡಲಿಲ್ಲ. ಹೋದರೆ ಹೋಗಲಿ ಸಂಬಳ, ನಾಳೆ ಮಕ್ಕಳಿಗೆ ಇರುತ್ತದಲ್ಲ. ನಾನು ಸುಮ್ಮನಾದೆ. ಮಕ್ಕಳಿಗೆ ಮದುವೆಯಾಗಿ ಅವರು ದೂರ ದೇಶದಲ್ಲಿ ಮನೆ ಮಾಡಿ ನೀನು ಸುಖವಾಗಿರಮ್ಮ ನಾವು ಬರುತ್ತೇವೆಂದು ಅಂಟಿಕೊಂಡಿದ್ದ ಸೆರಗಿನ ನಂಟು ಸರಿಸಿ ಹೊರಟು ಹೋದಾಗ ತುಂಬಿದ ಕಂಗಳಲ್ಲಿ ಮಸುಕಾಗಿ ಅವರ ನೋಟ ಮರೆಯಾದಾಗ ಆಂತರ್ಯದಲ್ಲಿ ಆರ್ತನಾದ ಹೊರಟು ಬಾಯಿ ತೆರೆದೆ ಮಾತನಾಡಲು ನೋಡಿದೆ. ನಾಲಿಗೆ ಚಾಲನೆ ಇಲ್ಲದೆ ನೆಲಕ್ಕಂಟಿಂಡಿತ್ತು. ಆಗಲೂ ಮಾತನಾಡಲೇ ಇಲ್ಲ. ಪಾಚಿಗಟ್ಟಿದ ಹಚ್ಚ ಹಸುರಿನ ಕೆಳಗೆ ತಿಳಿಗಂಗೆ ಹೊರಚಿಮ್ಮದೆ ಮೇಲಿನ ಹಸುರಿಗೆ ಕಂಗೆಟ್ಟಾಗ ಆಂತರ್ಯದಲ್ಲಿ ಅದು ಇದ್ದರೆಷ್ಟು ಇರದಿದ್ದರೆಷ್ಟು. ಇದು ನನ್ನ ತಾಯಿಯನ್ನ ನೋಡಿ ನನ್ಗನ್ಸ್ತು. ಆಂತರ್ಯದಲ್ಲಿ ಆಕೆಗೆ ಬೇಕಾದಷ್ಟು ಆಸೆ ಆಕಾಂಕ್ಷೆಗಳಿದ್ವು. ಪ್ರತಿಭಟನೆ ಮಾಡ್ಬೇಕನ್ನುವಂತ ಮನಸ್ಸಿತ್ತು, ಛಲ ಇತ್ತು, ಅವನ್ನೆಲ್ಲ ಚೆನ್ನಾಗಿ ಓದಿಸ್ಬೇಕು ಅಂತ ಆಸೆ ಇತ್ತು. ಅದಕ್ಕಾಗಿ ಅವಳು ಒಂದು ಮೌನ ಹೋರಾಟ ನಡೀತಾ ಇತ್ತು ಮನೆಯಲ್ಲಿ. ಅದನ್ನ ನೋಡ್ಕೊಂಡಾಗ ಆಕೆಯ ಭಾವನೆಗಳು ನನ್ನ ಮುಖಾಂತರ ಎಷ್ಟೋ ಸಾರಿ ಹೊರಗ್ ಬಂದು.
1: ಅಂದ್ರೆ ತಾವು ಹೇಳುವ ಪ್ರಕಾರ ನಿಮ್ಮ ತಾಯಿಯ ಭಾವನೆಗಳು ಈ ನಿಮ್ಮ ಒಂದು ನನ್ನೊಳಗಿನ ನಾನು ಕವನ ಸಂಕಲನದ ಮುಖಾಂತರ ವ್ಯಕ್ತಪಡಿಸಿದೆ.
0: ಆಕೆಯ ವ್ಯಕ್ತಿತ್ವನೇ ನನ್ಗೆ ಅದು ಚಿತ್ರಣ ಅದರಲ್ಲಿ ಬಂದಿರೋದು.
1: ಯಾಕಂದ್ರೆ ಮೊದಲಿನಿಂದನೂ ಹಿರಿಯರು ಹೇಳುವ ಪ್ರಕಾರ ಹೆಣ್ಣು ಹೇಗಪ್ಪ ಅಂದ್ರೆ ಕೇವಲ ಭಾವನೆಗಳನ್ನ ಮಾತ್ರ ವ್ಯಕ್ತಪಡಿಸ್ತಾರೆ, ಆ ಭಾವನೆಗಳನ್ನ ಅಥವಾ ಒಂದು ಮುಖ ಲಕ್ಷಣವನ್ನ ನೋಡಿ ನಾವು ಪುರುಷರಾದವರು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಮೊದಲನೇ ಒಂದು ತಾವು ಹೇಳೋ ಪ್ರಕಾರ ಯಾಕಂದ್ರೆ ತಾವು ಬೆಳೆದಿದ್ದು ಗ್ರಾಮೀಣ ವಿಭಾಗದಲ್ಲಿ, ಗ್ರಾಮೀಣ ವಿಭಾಗದಲ್ಲಿ ಸಂಸ್ಕಾರ ಒಂದು ಸಂಪ್ರದಾಯ ಒಂದು ಗೌಡರ ಮನೆಯ ಸಂಪ್ರದಾಯ ಅಂತ ಗ್ರಾಮೀಣ ವಿಭಾಗದಲ್ಲಿ ಇಂದಿಗೂ ಕೂಡ ಇದೆ. ಅದನ್ನೆಲ್ಲ ನಾವು ವಿಚಾರ ಮಾಡಿ ನೋಡಿದಾಗ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಕಡಿಮೆ ಅಂತ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲವನ್ನ

0: ಮೆಟ್ಟಿ ನಿಂತಿದ್ದೀರಿ, ತಾವು ಒಬ್ಬ ಶಿಕ್ಷಕಿಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ, ಇಂದಿನ ಯುವತಿಯರಿಗೆ ಅಥವಾ ಇಂದಿನ ತಮ್ಮ ವಿದ್ಯಾರ್ಥಿಗಳಿಗೆ ಏನನ್ನ ಹೇಳಲಿಕ್ಕೆ ಬಯಸ್ತೀರಿ? ವಿದೇಶದಲ್ಲಿ ವೃತ್ತಿ ಮಾಡೋ ಒಳ್ಳೆಯದ, ವಿದೇಶದಲ್ಲಿ ವೃತ್ತಿ ಮಾಡೋದೇ ಒಳ್ಳೆಯದಾದರೆ ಹೆತ್ತ ತಂದೆ ತಾಯಿಯನ್ನ ನೋಡುವವರು ಯಾರು ಅಂತ ಒಂದು ಪ್ರಶ್ನೆ ಬರುತ್ತೆ. ಇದಕ್ಕೆ ತಮ್ಮ ಅಭಿಪ್ರಾಯ?
1: ನಾನು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದ್ರೂ ಸಹಿತ ಆ ಗ್ರಾಮೀಣ ಪ್ರದೇಶದ ಒಂದು ಬದುಕು, ಆ ಬದುಕುವ ರೀತಿ, ಅಲ್ಲಿಯ ವಿಚಾರಗಳು, ಅಲ್ಲಿಯ ಮಹಿಳೆಯರ ಒಂದು ಪ್ರತಿಭಟನೆ, ಮೌನ ಹೋರಾಟ, ಅದನ್ನೆಲ್ಲ ನೋಡಿದಾಗ ಈ

0: ಹತ್ಯೆ ಇದರಿಂದ ನಾವು ಮಾತಾಡ್ತೀವಿ. ಈ ಹೆಣ್ಣು ಭ್ರೂಣ ಹತ್ಯೆ ಒಂದು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಮೇಲೆ ನಾವು ನೋಡಿದಾಗ ನಗರ ಪ್ರದೇಶದಲ್ಲಿ ಇರುವಂತಹ ಒಂದು ಈ ಭ್ರೂಣ ಹತ್ಯೆ ಗ್ರಾಮೀಣ ಪ್ರದೇಶದಲ್ಲಿ ಅಂಕಿ ಸಂಖ್ಯೆ ಪ್ರಕಾರ ಕಡಿಮೆ ಇದೆ. ನಾವು ಎಷ್ಟು ಸರಿ ನಾವು ಕೆಲವು ಹಾಡುಗಳನ್ನ ಕೇಳ್ತೀವಿ, ಹೆಣ್ಣು ಮಕ್ಕಳು ನಮಗೆ ಪ್ರಿಯದ ಫಲ ತಾಯಿ, ಅನ್ನಿಗರ ಮಗನು ನನ್ನ ಮನೆಗೆ ಬರುವಂತ ಹೆಣ್ಣು ಮಕ್ಕಳ ಕೊಡು ಶಿವನೇ. ಅಂದ್ರೆ ಹೆಣ್ಣು ಮಕ್ಕಳು ಹುಟ್ಟಿದ್ರು ನನ್ಗೇನು ಬೇಸರ ಇಲ್ಲ, ಬೇರೆಯವ್ರ ಮಕ್ಕಳು ನನ್ನ ಮಕ್ಕಳನ್ನ ಹುಡುಕೊಂಡು ಮನೆಗೆ ಬರ್ತಾರ ಅಂತ ಹೆಣ್ಣು ಮಕ್ಕಳನ್ನ ಕೊಡುವಂತ ಇಲ್ಲಿ ಗ್ರಾಮೀಣದ ಒಬ್ಬ ಮಹಿಳೆ ಹೇಳ್ತಾಳಂದ್ರ, ಇಲ್ಲಿ ನಾವು ಇವತ್ತು ಭ್ರೂಣ ಹತ್ಯೆ ಆಕೆಗೇನ್ ಪಾಠ ಹೇಳಕ್ ನಾವು ಸಾಧ್ಯ? ನಂಗೆ ಎಷ್ಟು ಸಾರಿ ಹಂಗ ಅನಿಸ್ತದ. ಆಮೇಲೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆ ಎಳ್ಳು ಜೀರಿಗೆ ಬೆಳೆಯೋಳೆ ಭೂಮಿ ತಾಯಿ, ಎದ್ದೊಂದುಗಳಿಗೆ ನೆನದೇನ ಭೂಮಿ ತಾಯಿ ಅಂತ ಭೂಮಿಯನ್ನ ಹೇಳುವಂತ ಒಂದು ಪರಿಕಲ್ಪನೆಯನ್ನ ಕೊಟ್ಟವರು ನಮ್ಗೆ ಜನಪದರು. ಅವರು ಹೆಣ್ಣನ್ನ ಅಷ್ಟೊಂದು ಗೌರವಿಸ್ತಾ ಇರುವಾಗ ಇನ್ನೊಂದು ನಾನು ಒಂದು ಆ ಪ್ರದೇಶದಲ್ಲಿದ್ರು ನಾನು ಮೂಲತಃ ಒಂದಷ್ಟು ಗಮನಿಸುವಂತ ಒಂದು ಭಾವನೆ ಇತ್ತು ನನ್ಗೆ. ಅಲ್ಲಿ ಬರುವಂತಹ ಗಾದೆ ಮಾತುಗಳಾಗಿರ್ಬೋದು, ನುಡಿಗಟ್ಟುಗಳು, ಅವರು ಹಾಡ್ತಾ ಇರುವಂತಹ ಹಾಡುಗಳು, ಅವುಗಳು ಬಹಳಷ್ಟು ನಾನು ಆಕರ್ಷಿತಗೊಳ್ತಿದ್ದೆ. ಈ ಸಾಹಿತ್ಯ ಕೂಡ ನನ್ಗ ಆ ಒಂದು ಪರಿಸರನೇ ಕೊಟ್ಟಿರುವಂತ ಕೊಡುಗೆ. ನನ್ನಲ್ಲಿ ಒಂದು ಸಾಹಿತ್ಯ ರಚನೆಯ ಒಂದ ಶಕ್ತಿ ಆ ಮಹಿಳೆಯರೇ ನನ್ನ ಕೊಟ್ಟಿದ್ದು. ಗಂಡು ಹಡೆದವ್ವನ ಬಂಡಾಟೇನ್ ಹೇಳಲಿ, ಮುಂಗಯ್ಯ ಮೇಲೆ ಹಳೆ ಸೀರಿ ಹಾಕೊಂಡು ಇಂಬು ಕೇಳಿದಳ ನೆರೆಮನೆಯ. ನಾವು ಗಂಡು ಹುಟ್ಟ್ರಿ, ಗಂಡು ಮಗು ಹುಟ್ಟು ಅಂತ ನಾವು ಫೇಡೆ ಹಂಚಿದ್ದು, ಖುಷಿ ಆಗುದು, ಪಾರ್ಟಿ ಕೊಡುದು, ಇವೆಲ್ಲ ನಾವು ಮಾಡ್ತಾ ಇದ್ರ. ಆಕೆ ಒಬ್ಬ ಅಜ್ಜಿ ಎಷ್ಟು ವ್ಯಂಗ್ಯವಾಗಿ ಕೇಳ್ತಾಳದ್ರ ನನ್ಗೆ ಬಹಳ ಪದೇ ಪದೇ ನೆನಪಾಗ್ತಾ ಇರ್ತದ ಆ ಮಾತು. ಎಷ್ಟು ಖುಷಿ ಪಡ್ತೀವ, ನಾಳೆ ಐತೆ, ನಾಳೆ ಐತೆ ಊರ ಹಬ್ಬ ಅಂತ ಹೇಳ್ತಾರಲ್ಲ, ಮುಂದೈತೆ ಊರ ಹಬ್ಬ ಅಂತ. ಹಂಗ ಮುಂಗೈ ಮೇಲೆ ಹಳೆ ಸೀರೆ ಹಾಕೊಂಡು ನೀವು ಹೋಗ್ತೀವಿ ಒಂದ್ ದಿವ್ಸ, ಯಾಕೆ ಗಂಡು ಮಕ್ಕಳೇ ಬೇಕು ನಿಮ್ಗ ಅಂತ ಅನ್ನೋವಂತ ಅಂತ ಹಾಡುಗಳನ್ನ ಕೇಳಿದಾಗ, ಮತ್ತೆ ಅಲ್ಲಿ ಅಲ್ಲಿ ಹೆಣ್ಣು ಎಷ್ಟು ಆರ್ಥಿಕ ತಜ್ಞರು ಅಂತಂದ್ರ, ಒಂದ್ ಸೀರೆ ಇವತ್ತು ಹೊಸ ಸೀರೆ ತಗೊಂಡ್ಬಂದಾರಂದ್ರ ಉಟ್ಕೊಳ್ತಾರ, ಸೀರೆ ಪಕ್ಕದ ಮನೆಯವ್ರಿಗೆ ಕೊಡ್ತಾರ, ನೀವೊಂದ್ ದಿವಸ ಉಟ್ಕೊಡ್ರಿ. ಆ ಒಂದು ಸಮಷ್ಟಿ ಪ್ರಜ್ಞೆಯನ್ನ ಬೆಳೆವಂತದ್ದೇ ಈ ಗ್ರಾಮೀಣ ಪ್ರದೇಶ. ವ್ಯಕ್ತಿ ಪ್ರಜ್ಞೆಯನ್ನು ಬೆಳೆಸೋದು ನಾಗರಿಕರು, ನಾವು ಸಿಟಿ ಜನ. ಈ ಸಮಷ್ಟಿ ಪ್ರಜ್ಞೆ ನಮ್ಗೆ ಬಂದಿರೋದು ಗ್ರಾಮೀಣದಿಂದ. ಒಂದ್ ಸೀರೆ ಎಲ್ಲರೂ ಉಟ್ಕೊಳ್ತಾರೆ, ಅದನ್ನ ಆ ಸೀರೆ ಆಕೆ ಉಟ್ಕೊಂಡದು ಹರಿತು ಅಂತ್ರ ಅದನ್ನ ಮತ್ತ ಅದನ್ನ ಹೊಲ್ಕೊಂಡ ಆಕಿ ಉಟ್ಕೋತಾಳ, ಅದು ಮತ್ ಹರಿತು ಅಂತಂದ್ರ ಅದನ್ನ ಹರಿದ ಆಕಿ ಕೌದಿ ಮಾಡ್ತಾಳ, ಅದನ್ನ ಮಗುಗೆ ಹಚ್ಕೊಳಕ್ ಹಾಸ್ಕೊಳಕ ಒಂದು ದುಬುಟ್ಟಿ ಅಂತ ಮಾಡ್ಕೊಳ್ತಾಳ, ಅಥವಾ ಅದನ್ನ ಬುತ್ತಿ ಕಟ್ಟು ಅಭಿ ಮಾಡ್ತಾಳ. ಇನ್ನಿ ಒಂದು ವಸ್ತುವನ್ನ ಹಲವು ಹತ್ತು ರೀತಿಯಲ್ಲಿ ಬಳಸಿ ಉಪಯೋಗ ಮಾಡುವಂತ ಶಕ್ತಿ ಆ ಹೆಣ್ಣು ಮಗಳಿಗದ ಅಂದ್ರ ಆಕಿ ದೊಡ್ಡ ಆರ್ಥಿಕ ತಜ್ಞೆ. ಅದನ್ನ ಹೆಂಗ್ ಬದುಕಬೇಕು ಅನ್ನೋದನ್ನ ಅಂತದನ್ನ ಇವತ್ತು ನಾವು ಸಿಟಿ ಮಹಿಳೆಯರು ಇವತ್ತು ಕಲಿಬೇಕಾಗಿದೆ. ಇಲ್ಲಿ ಇರುವಂತ ಸಾಕಷ್ಟು ಇವತ್ತು ಸಿಟಿ ನಗರದ ಒಂದು ಪ್ರಭಾವ ಹಳ್ಳಿಗಳ ಮೇಲೆ ಗೊತ್ತಾಗಿದೆ. ಹಳ್ಳಿ ಇವು ಒಂದು ಭಿನ್ನತೆ ಇವತ್ತು ಕಡಿಮೆ ಆಗಿದೆ ಸರ್. ಆದ್ರೂ ಇವತ್ತು ನಾ ಇವತ್ತಿನ ಮಹಿಳೆಯರಿಗೆ ಹೇಳುವಂತದ್ದು ಏನಂದ್ರ, ಒಂದು ಜಾಗೃತಿ ನಮ್ಮೊಳಗಿರ್ಲಿ. ನಾವು ಎಷ್ಟೇ ಎತ್ಕ ಬೆಳೆದ್ರೂ ಕಾಲೆಳೆಯುವಂತಹ ಒಂದು
1: ಸಮಾಜ
0: ಇಲ್ಲದ ನಮ್ಮದೇ ಆದಂತಹ ಕಾನೂನುಗಳ ಬಗ್ಗೆ ನಾವು ತಿಳ್ಕೊಬೇಕು. ಸಂವಿಧಾನಾತ್ಮಕವಾಗಿ ನಮ್ಗೆ ಎಷ್ಟೊಂದು ಅವಕಾಶಗಳದಾವ. ಇವತ್ತು ನಾವು ಮಾತೆತ್ತಿದ್ರೆ ಹೇಳ್ತಿವತ್ತು ಮಹಿಳೆಯರು ಯಾವ್ದ್ರಲ್ಲಿ ಕಡಿಮೆ ಇದ್ದಾರ, ಸಾಕಷ್ಟು ಅವಕಾಶಗಳದಾವ ಅವರಿಗೆ. ಇವತ್ತು ಮಹಿಳೆಯರು ಏನಪ್ಪಾ ಅಡಿಗೆ ಮಾಡೋದನ್ನ ನಿಲ್ಸಾರ, ಬರೀ ನಮ್ಗೆ ಅಪವಾದಗಳನ್ನ ನಾವು ಕೇಳಿವಿ. ಇವತ್ತು ಮಾತೆತ್ತಿದ್ರೆ ಡ್ರೆಸ್ ಅಂತಾರ, ಒಂದು ಸ್ವಾತಂತ್ರ್ಯ ಅಂತ ಧ್ವನಿ ಎತ್ತಿದ ತಕ್ಷಣ ಇವ್ರಿಗೆ ಎಲ್ಲವೂ ನೆನಪಾಗ್ಬಿಡ್ತಾವೆ. ಆದ್ರ ಅದೇ ಒಂದು ಒಂದು ಕನ್ಯೆ ನೋಡ್ತೀವಿ, ಒಂದು ಮಗನಿಗೆ ಮದ್ವೆ ಮಾಡ್ತೀವಿ ಅಂದ್ರೆ ಹುಡುಗಿ ಏನ್ ಮಾಡ್ತಾಳ್ರಿ ಅಂತ ಕೇಳ್ತಾರ. ನಮ್ ಹಿಂದಿನ ತಲೆಮಾರ್ಗ ಅದೆಲ್ಲ ಇರ್ಲಿಲ್ಲ, ಅಡಿಗೆ ಮಾಡಕ್ ಬರ್ತದ ಅಷ್ಟೆಲ್ಲ ಕೇಳ್ತಿದ್ರು. ಇವತ್ತು ಅವರು ಮುಂದುವರೆದಾರ, ಇರ್ಲಿ ಆಕೆಗೆ ಶಿಕ್ಷಣ ಕೊಡಿಸುವಷ್ಟ್ರ ಮಟ್ಟಿಗೆ ಆಕೆಗೆ ಅಡಿಗೆ ಮಾಡಕ್ಕೂ ಬರ್ತದ ಅಂತಾನು ಕೇಳ್ತಾರ. ಮತ್ ಕೆಲ್ಸ ಏನ್ ಮಾಡ್ತಾಳ ಅಂತ ಕೇಳ್ತಾರ, ಕೆಲ್ಸ ಏನ್ ಮಾಡ್ತಾಳ, ಸಂಬಳ ಎಷ್ಟು ಬರ್ತದ, ಅದನ್ನೆಲ್ಲ ಕೇಳ್ಕೊಂಡೆ ತಾವು ಮದ್ವೆ. ಮಗ ಡಾಕ್ಟರ್ ಇದ್ರೆ ಡಾಕ್ಟರ್ ಹುಡುಗಿನೇ ಹುಡುಕೋದು, ಇಂಜಿನಿಯರ್ ಇದ್ರೆ ಇಂಜಿನಿಯರ್ನೇ ಹುಡುಕೋದು, ಮತ್ತೆ ಇಂಜಿನಿಯರ್ ಆಕೆಗೆ ಅಡಿಗೆ ಬರ್ತದಿಲ್ಲ ಅಂತ ಕೇಳ್ತಾರ ಇಲ್ಲಿ. ಆದ್ರ ತಮ್ಮ ಮಗನಿಗೆ ಒಬ್ಬ ಇಂಜಿನಿಯರ್ ಜನ, ಇವತ್ತು ನೀನು ಇಂಜಿನಿಯರ್ ಇದ್ದ ಹುಡುಗಿನ ಮದ್ವೆ ಮಾಡ್ಕೊಳಕತ್ತೀಪ, ಇಬ್ರು ದುಡಿತೀರಿ, ಮತ್ತೆ ನೀನು ಒಂದಿಷ್ಟು ಅಡಿಗೆ ಮಾಡೋದು ಕಲ್ಕೋ, ಇಂಥ ಕಿವಿ ಮಾತುಗಳನ್ನ ನಾವು ಯಾವತ್ತೂ ಹೇಳೋದಿಲ್ಲ. ಮತ್ತೆ ಸಂಸ್ಕೃತಿ ಅಂತ ಬಂದಾಗ ಸಂಸ್ಕೃತಿಯನ್ನ ಇಲ್ಕಲ್ ಸೀರೆ ಉಟ್ಕೋಬೇಕು, ನೀವು ಈ ತರ ತಲೆ ಹೂ ಮುಡ್ಕೋಬೇಕು, ಇವೆಲ್ಲ ನಮ್ಗೆ ಹೇಳ್ತಾರ. ಈ ಸಂಸ್ಕೃತಿ ಪರಂಪರೆಯನ್ನ ಕಾಯ್ಕೊಂಡು ಬರುವಂತ ಒಂದು ಗುತ್ತಿಗೆಯನ್ನ ನಾವು ಹೆಣ್ಮಕ್ಳಷ್ಟೇ ತಗೊಂಡಿವಿ ಅಂತ ಇವ್ರ ಪ್ರಶ್ನೆ ನಾ ಏನೋ ಗೊತ್ತಿಲ್ಲ. ಮತ್ತೆ ಇವ್ರು ಯಾವತ್ತು ದೋತ್ರ ಪೇಟ ಉಟ್ಕೊಂಡು ಬಂದು ಯಾವ ಕಾರ್ಯಕ್ರಮದಲ್ಲೂ ಬಂದಿರೋದನ್ನು ನಾವು ನೋಡಿಲ್ಲ. ಆದ್ರೆ ನಮ್ಮ ಮಾತ್ರ ಎಲ್ಲವಕ್ಕೂ ಕಟ್ಟುಪಾಡುಗಳನ್ನ ಹಾಕಿ ನಿಲ್ಸುವಂತ ಕೆಲಸ ಇವ್ರು ಮಾಡ್ತಾರ. ಆಮೇಲೆ ಅಸಹಾಯಕತೆ ಅನ್ನುವಂಥದ್ದು, ನಾನು ಒಂದು ಒಂದ್ ಪದ್ಯದ ಎರಡು ಅಷ್ಟ ಹೇಳ್ತೀನಿ ಸರ್ ಇಲ್ಲಿ.
1: ಹೇಳಿ.
0: ಭೂಮಿ ತೂಕದ ಹೆಣ್ಣೆಂದು ನಿನ್ನನ್ನು ಹೊಗಳಿದರೆ ನೀ ಮಾರು ಹೋಗದಿರು ಸಖಿ, ಪಾವನ ಗಂಗೆ ಎಂದು ಹೊಗಳಿದರೆ ಪುಳಕಿತಗೊಳ್ಳದಿರು ಸಖಿ, ವನದೇವತೆ ಎಂದು ಕೈ ಮುಗಿದ ಕರಗದಿರು ಸಖಿ, ವಸುದೆ ಗಂಗೆ ಕಾಳಿ ಕೋಮಲೆ ಎಂಬ ಹಳಸಲು ನುಡಿಗೆ ಹಸಿಯದಿರು ಸಖಿ, ನೀ ಉಕ್ಕಬಹುದಾದ ಪ್ರವಾಹ ಕಂಪಿಸಬಹುದಾದ ಭೂಮಿಯ ನೆನಪಿಸಿಕೋ, ಅಬಲೆ ಅಸಹಾಯಕಿ ಎಂಬುದು ಆನೆ ಕಾಲ ಸರಪಳಿ ಕಿತ್ತೆಸೆಯಲು ಕ್ಷಣ ಹೊತ್ತು ಸಾಕಲ್ಲ, ಅತ್ಯಾಚಾರಿಗಳ ನರ ಹರಿದು ಬತ್ತಿಯ ಮಾಡಿ ನೆತ್ತಿಯ ಮೇಲೆ ದೀಪ ಬೆಳಗಿಸು ಸಖಿ, ಕತ್ತಲು ಸದ್ದಿಲ್ಲದೆ ಹರಿದು ಹೋದೀತು ಬೆಳಕು ಚುರುಕಾಗಿ ದಾರಿ ಮಾಡಿ.

0: ಕೊಂಡಿತ್ತು. ನಮ್ಮೊಳಗೆ ಬೇಕಾದಷ್ಟು ಶಕ್ತಿ ಇದೆ, ಅದನ್ನ ಉಪಯೋಗಿಸ್ಕೊಳಕತ್ತಿಲ್ಲ ನಾವು. ಯಾಕಂದ್ರೆ ನಮ್ಮಲ್ಲಿ ಸುತ್ತ ಇರೋವಂತ ಕಟ್ಟುಪಾಡುಗಳು ನಮಗ್ ಏನ್ ಮಾಡವು ಅಂದ್ರೆ ಅಸಹಾಯಕತೆಯನ್ನ ಮಾಡಿ, ನೀನು ಅಬಾಯಲೆ, ನೀನು ಅಸಹಾಯಕಿ, ನಿನಗ್ ಸಾಧ್ಯ ಇಲ್ಲ, ನೀನ್ ಹೆಜ್ಜೆ ಇಡಕ್ ಸಾಧ್ಯ ಇಲ್ಲ, ನೀನ್ ಅಲ್ಲಿ ಹೋಗ್ಬಾರ್ದು, ನೀನ್ ಒಂಟಿಯಾಗಿ ಹೋಗ, ನೀನ್ ಒಂಟಿಯಾಗಿ ಹೋದ್ರು ನೀನ್ ಹೆಂಗ್ ಬದುಕ್ಬೇಕನ್ನೋದನ್ನ ನಾವು ಹೇಳ್ಕೊಡ್ತಾ ಇವತ್ತು ಮಕ್ಕಳಿಗೆ. ನಾನು ಅಸಹಾಯಕಿ ಅನ್ನೋದನ್ನೇ ನಮ್ ತಲೆಗ್ ನಾವಿನ್ನ ಇಟ್ಕೊಂಡಿವಿ. ಅದಕ್ಕೆ ಅದು ಆನೆ ಕಾಲ ಸರಪಳಿ. ಆನೆಗೆ ಅಷ್ಟು ದೊಡ್ಡದಾಗಿದ್ರು ಅದ ಚಿಕ್ಕಂದಿನಿಂದ ಕಟ್ಟಿ ಕಟ್ಟಿ ಅದಕ್ಕೆ ಅಭ್ಯಾಸ. ಅದನ್ನ ಕಿತ್ಕೊಂಡ್ರೆ ಅದಕ್ಕೆ ಒಂದೇ ಹಣ ಸಾಕೋದು, ಏನ್ ಬೇಕಾದ್ರೂ ಮಾಡ್ಬೋದು. ಭೂಮಿ ಅಂತ ಹೇಳ್ತೀವಿ, ಭೂಮಿ ಕಂಪಿಸಿದ್ರೆ ಯಾರು ನಿಲ್ಲಲ್ಲ. ಹೆಣ್ಮಕ್ಳು ಮನ್ಸು ಮಾಡ್ರೆ ಇವತ್ತು ಏನ್ ಬೇಕಾದ್ರೂ ಮಾಡ್ಬೋದು. ಆಕೆ ಸಹನೆಯಿಂದ ಅದನ್ನೆಲ್ಲ ಸಹಿಸ್ಕೋತಾಳ ಅಂತಂದ್ರ ಅದು ಆಕೆಯ ಅಸಹಾಯಕತೆ ಅಲ್ಲ,
1: ಒಂದು
0: ದುರುಪಯೋಗ ಆಗ್ಬಾರ್ದು, ಒಂದು ಒಂದು ಸಾಂದರ್ಭಿಕ ಹೊಂದಾಣಿಕೆ ಅಷ್ಟೇ ಆಕೆದು. ಅನ್ಯಾಯವನ್ನ ಮೊದಲು ನಮ್ಮ ರಕ್ಷಣೆಯನ್ನ ನಾವೇ ಮಾಡೋದನ್ನ ನಾವು ಕಲ್ಕೊಳ್ಬೇಕು. ನಮ್ಗೆ ಅದು ಸಾಧ್ಯ ಇಲ್ಲ ಅನ್ನೋಂತ ಭಾವನೆಯಿಂದ ನಾವು ಮೊದಲು ಹೊರಗೆ ಬರಬೇಕಾಗಿದೆ.
1: ನಮ್ಮಿಂದ ಸಾಧ್ಯ ಇಲ್ಲ ಮತ್ತೆ ನಾವು ಏನಾದರೂ ಪ್ರತಿಭಟಿಸಿದರೆ ನಮ್ಮ ಒಂದು ರಕ್ಷಣೆಗೆ, ನಮ್ಮ ನಿತ್ಯ ಜೀವನಕ್ಕೆ ತೊಂದರೆ ಆಗ್ತದೆ,
0: ತೊಂದರೆ ಆಗ್ತದೇನೋ, ಕೆಟ್ಟ ಹೆಸರು ಬರ್ತದೇನೋ
1: ಅನ್ನುವಂತ ಮನೋಭಾವನೆ ಇಂದಿನ ಯುವತಿಯರಲ್ಲಿ ಈಗಲೂ ಕೂಡ ನಾವು ಕಾಣ್ತಾ ಇದ್ದೀವಿ.
0: ಕಾಣ್ತೀವಿ ಸರ್, ಈಗೂ ಕಾಣ್ತೀವಿ. ಯಾರೋ ತಮ್ಮ ಮೇಲಾಧಿಕಾರಿಗಳು ತಮ್ಮ ಮೇಲೆ ದೌರ್ಜನ್ಯ ಮಾಡಿದಾಗ ಮೌನವಾಗಿ ಆ ಸಹಿಸ್ಕೊಳ್ಳುವಂಥದ್ದನ್ನ ಸಾಕು, ಇನ್ನು ಈವರೆಗೂ ಸಹಿಸ್ಕೊಂಡು ಸಾಕು. ಒಂದು ಸಾರಿ ತಲೆ ಎತ್ತಿ ನಿಂತರೆ ಯಾರೂ ನಮ್ಮ ಕೈ ಹಿಡಿಯೋದಿಲ್ಲ. ನಮ್ಮ ರಕ್ಷಣೆಗೆ ನಮ್ಮೊಳಗೆ ಬೇಕಾದಷ್ಟು ಶಕ್ತಿ ಇರುವಾಗ ಬೇರೆ ಯಾರೂ ಅವಶ್ಯಕತೆ ಇಲ್ಲ. ಹೆಣ್ಣು ಅಂದರೆ ಅದು ಅದ್ಭುತವಾದಂತಹ ಶಕ್ತಿ. ಆಕೆ ಆ 100 ನರಗಳನ್ನು ಹರಿದು ಒಂದು ಹೆರಿಗೆಯನ್ನು ಮಾಡ್ಕೊಳ್ಳುವಂಥ ಒಂದು, ಯಾಕೆ ಹೆಣ್ಣನ್ನು ಇಷ್ಟು ನಾವು ಪ್ರಬಲ ಪ್ರಬುದ್ಧ ಅಂತ ಹೇಳ್ತೀವಿ ಅಂದರೆ ಅಂಥ ಒಂದು ನೋವನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ಏನು ಆಕೆಗಿದೆಯಲ್ಲ, ಆಕೆಗೆ ಇನ್ನೇನೆಲ್ಲ ತಡ್ಕೊಳ್ಳುವಂಥ ಶಕ್ತಿ ಆಕೆಗಿದ್ದೇ ಇರ್ತದೆ. ಯಾವುದು ಒಂದು ಜೀವ ಉತ್ಪತ್ತಿನ ಮಾಡ್ತದೋ ಅದಕ್ಕೆ ನಾವು ಹೆಣ್ಣು ಅಂತ ಹೇಳ್ತೇವೆ. ಒಂದು ಉತ್ಪತ್ತಿಯನ್ನು ಮಾಡುವಂಥ ಹೆಣ್ಣಿಗೆ ನಾಶ ಮಾಡೋದು ಗೊತ್ತು, ಸಂಹಾರ ಮಾಡೋದು ಗೊತ್ತು, ಪ್ರತಿಭಟನೆ ಮಾಡೋದು ಗೊತ್ತು. ಅದೆಲ್ಲ ಗೊತ್ತುಗಳು ನಮ್ಮಲ್ಲಿ ಇಟ್ಕೊಂಡು ನಾವು ಸೌಮ್ಯವಾಗಿ ತಲೆ ದಕ್ಕಿಸ್ಕೊಂಡು ಗೌರಮ್ಮಗಳ ಥರ ಇವತ್ತು ಬದುಕಿದ್ರೆ ಆಗೋದಿಲ್ಲ. ನಾವು ಕತ್ತಿ ಎತ್ತಲೇಬೇಕು ಅನ್ಯಾಯದ ವಿರುದ್ಧ. ನಮ್ಗೆ ಯಾರೂ ಬೇಡ, ನಮ್ಮ ರಕ್ಷಣೆಗೆ ನಾವೇ ಸಾಕು.
1: ರಕ್ಷಣೆ ಬಿರಾದವ್ರೆ, ಇಲ್ಲಿಯವರೆಗೆ ನಮ್ಮ ವಿಜಯಪುರ ಆಕಾಶವಾಣಿಗೆ ಬಂದು ತಮ್ಮ ಸಾಕಷ್ಟು ಅನುಭವಗಳನ್ನು ತಾವು ಬರೆದಂತ ಸಾಹಿತ್ಯಿಕ ಜೀವನದ ಬಗ್ಗೆ, ನಾಟಕಗಳ ಬಗ್ಗೆ ಮತ್ತು ತಮ್ಮ ನಡೆದು ಬಂದ ದಾರಿಯನ್ನ ಇಲ್ಲಿಯವರೆಗೆ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ವಿಜಯಪುರ ಆಕಾಶವಾಣಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಪ್ರೌಢಶಾಲೆ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ವಿಜಯಪುರದ ದಾಕ್ಷಾಯಣಿ ಬಿರಾದಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಕಿರಣ್ ಕುಮಾರ್, ಶೇಖ್ ದಾರ್. ವಿಜಯಪುರ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರೆ ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.

0: ವಂದೇ ಮಾತರಂ. 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇ

0: ಎನ್ಎಸ್ಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
2: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
5: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಆಮ್ಲಪಿತ್ತ ಅಥವಾ ಆಸಿಡಿಟಿ, ಈ ಕುರಿತು ಕಲಬುರಗಿಯ ಜಿಲ್ಲಾ ಸರ್ಕಾರಿ ಹೋಮಿಯೋಪತಿ ಮತ್ತು ಆಯುರ್ವೇದ ಸಂಯುಕ್ತ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕೆಬಿ ಬಬಲಾದಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
2: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಎದೆಯುರಿ ಅಥವಾ ಅಸಿಡಿಟಿ ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಸಾಮಾನ್ಯವಾಗಿ ಇವತ್ತಿನ ಜೀವನ ಶೈಲಿಯಿಂದ ಅನೇಕರಿಗೆ ಎದೆಯುರಿ ಅಥವಾ ಅಸಿಡಿಟಿ ಸಮಸ್ಯೆ ಉಂಟಾಗ್ತಾ ಇರುತ್ತೆ. ಹೀಗಾಗಿ ಈ ಅಸಿಡಿಟಿಗೆ ಏನ್ ಕಾರಣ, ಪರಿಹಾರ ಏನು, ಯಾವೆಲ್ಲ ಜೀವನ ಶೈಲಿಯ ಬದಲಾವಣೆಗಳನ್ನ ನಾವು ಮಾಡ್ಕೋಬೇಕು ಅನ್ನೋದ್ರ ಕುರಿತಾಗಿ ಮಾತಾಡೋಣ. ಈ ವಿಷಯವಾಗಿ ಮಾಹಿತಿ ಮಾಡಿಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕಲಬುರಗಿಯ ಜಿಲ್ಲಾ ಸರ್ಕಾರಿ ಹೋಮಿಯೋಪತಿ ಮತ್ತು ಆಯುರ್ವೇದ ಸಂಯುಕ್ತ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಕೆಬಿ ಬಬಲಾದಿ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
3: ನಮಸ್ಕಾರ
2: ಸರ್. ಆರಂಭದಲ್ಲಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ, ಈ ಆಯುರ್ವೇದದಲ್ಲಿ ಅಸಿಡಿಟಿ ಅಥವಾ ಎದೆಯುರಿ ಅಂದ್ರೆ ಯಾವ ರೀತಿ ಅರ್ಥೈಸ್ತಾರೆ ಸರ್?
3: ಯೂಶಲಿ ಅಸಿಡಿಟಿ ಅಂತಂದ್ರೆ ನಮ್ಮಲ್ಲಿ ಆಮ್ಲ ಪಿತ್ತ ಅಂತ ನಾವು ಕರಿತೇವೆ. ಪಿತ್ತ ಅಂತ ಕಾಮನ್ ವರ್ಡ್ ಅದು. ನಮ್ಮಲ್ಲಿ ವಾತ ಪಿತ್ತ ಕಫ ತ್ರಿದೋಷಗಳು ಬರ್ತಾವ, ಶರೀರವನ್ನು ಕಾಪಾಡುವೇ ಇವೆ. ಅವು ಸಮಸ್ಥಿತಿಯಲ್ಲಿ ಇದ್ದು ಅಂತಂದ್ರೆ ಆರೋಗ್ಯ ಇರ್ತದ. ಅವು ವಿಷಮಸ್ಥಿತಿಯಲ್ಲಿ ಇದ್ದು ಅಂದ್ರೆ ಈ ಪಿತ್ತ ಅನ್ನತಕ್ಕಂಥದ್ದು ವಿದಗ್ಧ ಭಾವ ಹುಳಿ ಅಂತ ಆಮ್ಲೀಯತೆಯನ್ನು ಹೊಂದಿತ್ತಂದ್ರೆ ಅವಾಗ ಆಮ್ಲ ಪಿತ್ತ ರೋಗ ಬರ್ತದೆ. ಇದಕ್ಕೆ ನಾವು ಆಮ್ಲ ಪಿತ್ತ ಅಥವಾ ಹುಳಿ ತೇಗು ಈ ರೀತಿ ನಾವು ಹಳ್ಳಿ ಭಾಷೆಯಲ್ಲಿ ನಾವು ಕರಿತೇವೆ ಅದನ್ನ. ಇವತ್ತಿನ ದಿವಸ ಸಾಕಷ್ಟು ಜನರಿಗೆ, ಇವತ್ತ ಶ್ರೀಮಂತರಿರಲಿ ಬಡವರಿರಲಿ, ಪ್ರತಿಯೊಬ್ಬರಿಗೂ ಒಂದು ಆಮ್ಲ ಪಿತ್ತ ರೋಗದಿಂದ ಬಳಲುವುದು ನಾವು ನೋಡ್ತಾ ಇದ್ದೇವೆ.
2: ಸರ್, ಈಗ ತುಂಬಾ ಕಾಮನ್ ಜನರು ಮಾತಾಡೋದು ನಾವು ಕೇಳಿದೀವಿ, ಅಸಿಡಿಟಿ ಅಂತಾರೆ, ಗ್ಯಾಸ್ಟ್ರಿಕ್ ಅಂತಾರೆ, ಗ್ಯಾಸ್ ಅಂತಾರೆ, ಅಥವಾ ಆಮ್ಲ ಪಿತ್ತ ಅಂತ ಹೇಳಿದ್ರಿ, ಇದೆಲ್ಲ ಒಂದೇನಾ ಸರ್?
3: ಎಲ್ಲ ಒಂದೇ. ಯೂಶಲಿ ನಮ್ಮಲ್ಲಿ ಆಮ್ಲಪಿತ್ತದಲ್ಲಿ ಎರಡು ರೀತಿಯಿಂದ ನಾವು ಭಾಗಗಳನ್ನು ಮಾಡ್ತೇವೆ. ಒಂದೇನಂತಂದ್ರೆ ಊರ್ಧ್ವಗ ಆಮ್ಲಪಿತ್ತ, ಅಧೋಗತ ಆಮ್ಲಪಿತ್ತ. ಅದು ಲಕ್ಷಣ ಅನುಸಾರವಾಗಿ ಮತ್ತು ದೋಷಾನುಸಾರವಾಗಿ ವಾತಜನ್ಯ ಆಮ್ಲಪಿತ್ತ, ಪಿತ್ತಜನ್ಯ ಆಮ್ಲಪಿತ್ತ, ಕಫಜನ್ಯ ಆಮ್ಲಪಿತ್ತ ಅಂತ ಈ ರೀತಿಯನ್ನು ಮೂರು ದೋಷಾನುಸಾರವಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ವಾಂತಿ ಆಗುವುದಾಗ್ಲಿ ಅಥವಾ

0: ಬೇಕರಿಕ್ ಬರುವುದಾಗಲಿ, ಹುಳಿ ತೇಗ್ ಬರುವುದಾಗಲಿ, ಗಂಟಲ್ದಾಗ ಉರಿ ಬರ್ತಿರ್ತದ, ಇಂಥ ಉರಿ ಎಲ್ಲ ಬರ್ತಿತ್ತು ಅಂತಂದ್ರೆ ಇದನ್ನು ಊರ್ಧ್ವಗ ಆಮ್ಲಪಿತ್ತ ಅಂತ ನಾವು ಕರಿತೇವೆ. ಅದನ್ನೇ ಅಧೋಗತ ಆಮ್ಲಪಿತ್ತ ಹೇಗಿರ್ತಂದ್ರೆ ಹೆಚ್ಚಾನ್ ಹೆಚ್ಚು ಗ್ಯಾಸ್ ಹೆಚ್ಚಿಗೆ ಹೋಗುವುದಾಗಲಿ, ಆಮೇಲೆ ಅದರ ಜೊತೆಗೆ ಭಾಳಷ್ಟು ಪೇಷಂಟ್ ಮೈ ತುಂಬ ತುರುಕಿ ಆಗ್ತದೆ ಅಂತ ಹೇಳ್ತಿರ್ತಾರೆ, ಅವು ಮೇಲಿನ ಮೇಲೆ ಅತಿಸಾರ ಆಗುದು, ಒಂಥರ ಒಂದು ದುರ್ವಾಸನೆಯುಕ್ತ ಅತಿಸಾರ ಆಗುದು, ಮತ್ತು ಹೆಚ್ಚಾಗಿ ಹೊಟ್ಟೆ ಉಬ್ಬರ ಬರುದು, ಆಮೇಲೆ ತಲೆನೋವು ಬರುದು, ಇವೆಲ್ಲ ಲಕ್ಷಣಗಳು ನಾವು ಕಂಡು ಬಂದಾಗ ಅದನ್ನು ಅಧೋಗತ ರಕ್ತಪಿತ್ತ ಅಂತ ಕರಿತೇವೆ.
1: ಲಕ್ಷಣಗಳ ಬಗ್ಗೆ ವಿವರವಾಗಿ ಹೇಳಿದ್ರೆ ಸರ್, ಈಗ ಯಾವೆಲ್ಲ ಕಾರಣದಿಂದ ಈ ಸಮಸ್ಯೆಗಳು ಉಂಟಾಗುತ್ತೆ ಸರ್?
0: ಯೂಸಲಿ ಈ ಸದ್ಯದ ಪರಿಸ್ಥಿತಿ ಒಳಗೆ ಆಧುನಿಕ ಪದ್ಧತಿಯಲ್ಲಿ ಆಹಾರದ ಮತ್ತು ವಿಹಾರ ಎರಡೂ ಬಹಳ ನಮ್ಮಲ್ಲಿ ಏನಂತಂದ್ರೆ ಆಹಾರ ಪದ್ಧತಿಯಲ್ಲಿ ಹೇಗಿದೆ ಅಂದ್ರೆ ಸಮತೋಲಿತವಾಗಿರ್ತಕ್ಕಂಥ ಆಹಾರ ಸೇವನೆ ಮಾಡೋದಿಲ್ಲ ಒಂದು, ಆಮೇಲೆ ಹೆಚ್ಚಾಗಿ ಮಸಾಲೆಯುಕ್ತ ಆಹಾರ ಸೇವನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮನೋದ್ವೇಗ, ಹೆಚ್ಚಿಗೆ ಸ್ಟ್ರೆಸ್ಫುಲ್ ಲೈಫ್, ಆಮೇಲೆ ವ್ಯಾಯಾಮರಹಿತ ವೇಗದ ಜೀವನ, ಆಹಾರ ಸೇವನೆ ವಿಧಿ ಪಾಲನೆ ಮಾಡದೇ ಇರೋದು, ಆಹಾರ ಯಾವ ರೀತಿ ಸೇವನೆ ಮಾಡಬೇಕು, ಹೇಗೆ ಸೇವನೆ ಮಾಡಬೇಕು ಅನ್ನೋದು ನಮ್ಮಲ್ಲಿ ಒಂದು ಕೆಲವೊಂದು ವಿಧಿಗಳನ್ನು ಹೇಳಿದ್ದಾರೆ, ಸ್ವಸ್ಥ ವೃತ್ತದಲ್ಲಿ ಹೇಳಿದ್ದಾರೆ. ಆಹಾರ ನಾವು ಸೇವನೆ ಮಾಡುವಾಗ ಶಾಂತ ರೀತಿಯಿಂದ ಸ್ವಚ್ಛ ಇರತಕ್ಕಂಥ ಜಾಗದಲ್ಲಿ ಕೈ ಸ್ವಚ್ಛ ತೊಳ್ಕೊಳ್ಳೋದು, ಇದನ್ನೆಲ್ಲ ಕೆಲವೊಂದು ಶುಚಿತ್ವವನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಯಾವ ಸಮಯದಲ್ಲಿ ಎಂತಿಂಥ ರಸಯುಕ್ತ ಷಡ್ ರಸ ಅಂದ್ರೆ ಮಧುರ ಆಮ್ಲ ತಿಕ್ತ ಕಟು ಕಷಾಯ ಅಂತ ಆರು ರಸಗಳು ಬರ್ತಾವೆ. ಆ ಮಧುರ ರಸ ನಾವು ಸ್ವಲ್ಪ ಸ್ವಲ್ಪ ಮೊದಲು ಸ್ವೀಟ್ ತಿಂದೀವಿ ಅಂತಂದ್ರೆ ಅದು ಒಂದು ರೀತಿಯಿಂದ ನಮಗೆ ಅಸಿಡಿಟಿ ಆಗೋದಿಲ್ಲ. ಅಂದ್ರೆ ಆಹಾರ ಪಾಲನೆ ವಿಧಿಯನ್ನು ನಾವು ಪಾಲನೆ ಮಾಡದೇ ಇರುವುದು ಈ ರೀತಿ ಆಗ್ತಾ ಇದೆ. ಮತ್ತೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಅಂತಂದ್ರೆ ಬಹಳಷ್ಟು ಮಂದಿ ಮಸಾಲೆಯುಕ್ತ ಪದಾರ್ಥಗಳನ್ನು ಹೆಚ್ಚಿಗೆ ಪಿಜ್ಜಾ ಆಗಲಿ, ಬರ್ಗರ್ ಆಗಲಿ, ಬೇಲ್ಪುರಿ, ಪಾಣಿಪುರಿ ಇಂಥ ಮಸಾಲೆಯುಕ್ತ ಆಹಾರ ದ್ರವ್ಯಗಳನ್ನು ಹೆಚ್ಚು ಸೇವನೆ ಮಾಡ್ತಾರೆ. ಅದು ಎಂಪ್ಟಿ ಸ್ಟಮಕ್ ಸೇವನೆ ಮಾಡ್ತಾ ಇದ್ದಾರೆ. ಇಂಥ ಸೇವನೆ ಮಾಡೋದು ಇಂಥ ಪದಾರ್ಥಗಳನ್ನು ನಾವು ಹೆಚ್ಚಿಗೆ ಸೇವನೆ ಮಾಡೋದ್ರಿಂದ ಆಹಾರದ ವಿಧಿಯನ್ನು ನಾವು ಪಾಲನೆ ಮಾಡಿದಾಗ ಮಾತ್ರ ನಾವು ಆಮ್ಲಪಿತ್ತವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಅದ. ಅದರ ಜೊತೆಗೆ ನಮ್ದೇನು ನಿತ್ಯದ ಒತ್ತಡದ ಜೀವನವನ್ನು ನಾವು ತೆಗೆದು ಇದು ಮಾಡಬೇಕು. ಆಹಾರ ಸೇವನೆ ಮಾಡುವಾಗ ವಿಶೇಷವಾಗಿ ಟಿವಿ ನೋಡ್ಕೊತು ಆಹಾರ ಸೇವನೆ ಮಾಡೋದು, ಮೊಬೈಲ್ ಹೆಚ್ಚು ಯೂಸ್ ಮಾಡೋದು, ಹೀಗೆಲ್ಲ ಮಾಡೋದ್ರಿಂದ ಇದು ಏನಾಗ್ತಾ ಇದೆ ಅಂತಂದ್ರೆ ಆಮ್ಲಪಿತ್ತ ರೋಗಕ್ಕೆ ನಾವು ಒಂದು ಅವಕಾಶ ಕೊಟ್ಟಂಗೆ ಆಗ್ತದೆ. ಇವೆಲ್ಲ ಆಮ್ಲಪಿತ್ತ ಬರ್ತಕ್ಕಂಥ ಒಂದು ಕಾರಣಗಳು.
1: ಸರಿ, ಈಗ ತುಂಬಾ ಜನರಲ್ಲಿರೋ ಗೊಂದಲ ಏನಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಏನು ಸೇವನೆ ಮಾಡಿದ್ರೆ ಅಂದ್ರೆ ಅಸಿಡಿಟಿ ಅಥವಾ ಆಮ್ಲಪಿತ್ತ ಕಮ್ಮಿ ಆಗ್ಬಹುದು, ಶಮನ ಆಗ್ಬಹುದು, ನಮ್ಮ ದಿನದ ಆರಂಭ ಯಾವ ರೀತಿ ಇರ್ಬೇಕು ಸರ್?
0: ಬೆಳಿಗ್ಗೆ ಎದ್ದ ತಕ್ಷಣ ಯೂಸಲಿ ನಮ್ಮಲ್ಲಿ ಉಷಾಪಾನ ಅಂತ ಹೇಳ್ತಾ ಇದ್ರು. ಉಷಾಪಾನ ಅಂದ್ರೆ ರಾತ್ರಿ ತಾಮ್ರ ತಂಬಿಗೆಯಲ್ಲಿ ನೀರನ್ನು ಇಟ್ಟು ಆ ತಾಮ್ರ ತಂಬಿಗೆಯಲ್ಲಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಕತ್ತಕೊಂಡು ಆ ತಾಮ್ರ ತಂಬಿಗೆ ನೀರು ಕೊಟ್ಟರೆ ಎಷ್ಟೋ ಪಿತ್ತ ಶಮನ ಆಗ್ತದೆ ಒಂದು. ಎರಡನೇದು ಅಟ್ಲೀಸ್ಟ್ ತುಳಸಿ ಎಲೆಯನ್ನು, ಎರಡು ತುಳಸಿ ಎಲೆಗಳನ್ನು ನಾವು ಸೇವನೆ ಮಾಡೋದ್ರಿಂದ ತುಂಬಾ ಉಪಯುಕ್ತ ಆಗ್ತದೆ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಸ್ವಲ್ಪ ನೀರನ್ನು ಹವಾಮಾನಕ್ಕೆ ಅನುಸಾರವಾಗಿ ನೀರನ್ನು ಸೇವನೆ ಮಾಡೋದ್ರಿಂದ ಪಿತ್ತ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ವಿಶೇಷವಾಗಿ ಎಲ್ಲ ಸ್ನಾನದ ವಿಧಿ ವಿಧಾನಗಳನ್ನು ಎಲ್ಲ ಮುಗಿಸಿದ ನಂತರ ಯಾರು ಗೋಘೃತ ಅಂದ್ರೆ ಆಕಳ ತುಪ್ಪವನ್ನು ಹಾಲಿನಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಯಾರು ತಗೋತಾರ, ರೆಗ್ಯುಲರ್ ಆಗಿ ರೂಢಿ ಹಾಕ್ತಾರ, ನಿಜವಾಗಿಯೂ ಅವರಿಗೆ ಪಿತ್ತ ಆಗುವುದ್ರೇ ಇಲ್ಲ. ಪಿತ್ತವನ್ನು ಕಡಿಮೆ ಮಾಡ್ತಕ್ಕಂಥ ಶಕ್ತಿ ಗೋಘೃತ ಅಂದ್ರೆ ಆಕಳ ತುಪ್ಪದಲ್ಲಿ ಒಂದು ಆಕಳ ಹಾಲಿನಲ್ಲಿ ಅದನ್ನು ತಗೋಬೇಕು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದನ್ನು ತಗೋಬೇಕು.
1: ಈಗ ಸಾಮಾನ್ಯವಾಗಿ ತುಂಬಾ ಜನರು ತಮ್ಮ ದಿನವನ್ನು ಆರಂಭ ಮಾಡೋದೇ ಟೀ ಕಾಫಿ ಕುಡಿದು ಆರಂಭ ಮಾಡ್ತಾರೆ. ಇದರಿಂದ ಅಸಿಡಿಟಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ?
0: ಯೂಸಲಿ ನಾವು ಯಾವುದೇ ಒಂದು ಆಹಾರ ಸೇವನೆ ಮಾಡಬೇಕಾದ್ರೂ ಆಹಾರದ ವಿಧಿ ವಿಧಾನಗಳನ್ನು ಹೇಳ್ತಾರೆ. ಅಂದ್ರೆ ಅಷ್ಟವಿಧಿ ಆಹಾರ ವಿಧಿ ವಿಧಾನಗಳಂತ ಹೇಳ್ತಾರೆ. ಕಾಲ, ದೇಶ ಅಂತ ಹೇಳ್ತಾರೆ, ಹಿಂಗ ಎಂಟು ವಿಧ ಹೇಳ್ತಾರೆ. ಅದರಲ್ಲಿ ವಿಶೇಷವಾಗಿ ನಾವು ಇರತಕ್ಕಂಥದ್ದೆಲ್ಲ ಜಾಂಗಲ ಪ್ರದೇಶದಲ್ಲಿ, ಈ ಜಾಂಗಲ ಪ್ರದೇಶದಲ್ಲಿ ಮತ್ತು ರೂಕ್ಷ ಪ್ರಧಾನವಾಗಿರ್ತಕ್ಕಂಥದ್ದು ಸೂಕ್ಷ್ಮ ತೀಕ್ಷ್ಣವಾಗಿರ್ತಕ್ಕಂಥ ಉಷ್ಣವಾಗಿರ್ತಕ್ಕಂಥ ಉಷ್ಣ ಪ್ರದೇಶದಲ್ಲಿ ಇದ್ದುಕೊಂಡು ಪಿತ್ತನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಪ್ರದೇಶದಲ್ಲಿ ನಾವು ಇದ್ದೆವು. ಇಂಥ ಪ್ರದೇಶದಲ್ಲಿ ಮತ್ತು ಪುನಃ ಅಂಥ ಆಹಾರ ಸೇವನೆ ಮತ್ತು ಟೀ ಕಾಫಿನ ತಗೊಳ್ಳೋದು ಸೂಕ್ತವಲ್ಲ ಅಂತ ನನ್ನ ಅಭಿಪ್ರಾಯ. ಆದಷ್ಟು ತಂಪಾದ ಪಾನೀಯಗಳನ್ನು ಆಗಲಿ ಅಥವಾ ಪಿತ್ತವನ್ನು ಶಮನ ಮಾಡ್ತಕ್ಕಂಥ ಕೆಲವೊಂದು ಔಷಧಿ ದ್ರವ್ಯಗಳನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಮಜ್ಜಿಗೆ ಹುಲ್ಲು ಅಂತ ಬರ್ತದೆ, ಲೆಮನ್ ಟೀ ಅಂತೇಳಿ, ಅಂತ ಲೆಮನ್ ಟೀ ಅದು ಇಂಥದ್ದು ನಾವು ಹರ್ಬಲ್ ಗಾರ್ಡನ್ದಲ್ಲಿ ಸಿಗತಕ್ಕಂಥದ್ದು, ಅದು ಯೂಸ್ ಮಾಡಿದ್ರೆ ಪಿತ್ತವನ್ನು ಶಮನ ಆಗ್ತದೆ. ವಿಶೇಷವಾಗಿ ಅನುಪ ದೇಶದಲ್ಲಿ ಇರ್ತಕ್ಕಂಥವ್ರು ಅಂದ್ರೆ ತಂಪಾದ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಅವರು ಯಾಕೆ ಟೀ ಕಾಫಿ ಅಲ್ಲಿ ಕುಡಿತಾರೆ ಅಂದ್ರೆ ಅಲ್ಲಿ ವ್ಯಾಸೋ ಕನ್ಸ್ಟ್ರಕ್ಟರ್ ಹಾಗಂದ್ರೆ ಯೂಸಲಿ ಅಲ್ಲಿ ಕಫ ಡಾಮಿನೆಂಟ್ ಇರ್ತದೆ, ಅಲ್ಲಿ ವ್ಯಾಸೋ ಕನ್ಸ್ಟ್ರಕ್ಷನ್ ಆಗಿರ್ತದೆ, ವ್ಯಾಸೋ ಡೈಲಟೇಷನ್ ಮಾಡ್ತದೆ, ಕಫವನ್ನು ನಿರ್ಹರಣೆ ಮಾಡ್ತದೆ, ಅದರ ಸಲುವಾಗಿ ಕಾಫಿ ಹೆಚ್ಚಾಗಿ ಆ ಪ್ರದೇಶ ಜನ ಕುಡಿತಾರೆ. ನಮ್ಮ ಏರಿಯಾದ ಈಗ ಕಲಬುರಗಿ ಅಂತ ಈ ಒಂದು ಏರಿಯಾದಲ್ಲಿ ನಾವು ಹೆಚ್ಚಾಗಿ ಕಾಫಿ ಟೀ ಕುಡಿದ್ರಿಂದ ಈ ಆಮ್ಲಪಿತ್ತಕ್ಕೆ ನಾವು ಒಂದು ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ.
1: ಸರ್, ನಾನಾ ಕಾರಣಗಳಿಂದ ನಾವು ರಾತ್ರಿ ಹೊತ್ತು ಊಟ ಮಾಡಿದ ತಕ್ಷಣನೇ ಮಲಗುವಂತ ಅಭ್ಯಾಸ ಕೆಲವರಲ್ಲಿರುತ್ತೆ, ಇದರಿಂದ ಯಾವ ರೀತಿ ಆಮ್ಲಪಿತ್ತದ ಮೇಲೆ ಪರಿಣಾಮ ಆಗುತ್ತೆ, ಹೆಚ್ಚಾಗುತ್ತಾ ಕಡಿಮೆ ಆಗುತ್ತೆ?
0: ಯೂಶಲಿ ಊಟ ಮಾಡಬೇಕಾದ್ರೆ ಬೆಳಗಿನ ಸಮಯದ ಊಟದ ಹೇಗಿರ್ಬೇಕಂದ್ರೆ ರಾಜನಂಗೆ ಊಟ ಇರಬೇಕಂತ, ಮಧ್ಯಾಹ್ನ ಸಮಯದಲ್ಲಿ ಮಂತ್ರಿ ಹಂಗೆ ಊಟ ಮಾಡ್ಬೇಕಂತ, ರಾತ್ರಿ ಭಿಕ್ಷುಕನಂಗೆ ಊಟ ಮಾಡ್ಬೇಕಂತ ಹೇಳ್ತಾರೆ. ಸೊ ಚರಕ ಒಂದು ಸೂತ್ರಸ್ಥಾನದಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಯೂಶಲಿ ಊಟ ಮಾಡ್ಬೇಕಾದ್ರೆ ಹೆಂಗಿರ್ಬೇಕು, ಹಸಿವೆ ಆದಾಗ ಮಾತ್ರ ಆಹಾರ ಸೇವನೆ ಮಾಡಬೇಕು ಒಂದು. ಎರಡನೇದು ನಾವು

0: ಆಫ್ ದಿ ಸ್ಟಮಕ್ ಏನಿದೆ ಅದಲ್ಲ ಅದು ಗಿರ್ದ ಭಾಗ, ಅದು ಏನಿದೆ ಅಂತಂದ್ರೆ ಗಾಳಿ ಇರಬೇಕು, ಗಿರ್ದ ಭಾಗ ಲಿಕ್ವಿಡ್ ಇರಬೇಕು, ಮೇಲೆ ಘನ ಭಾಗ ಅಂದ್ರೆ ಅರ್ಧ ಭಾಗ ಘನ ಭಾಗ ಇರಬೇಕು. ಹೀಗೆ ಡಿವೈಡ್ ಮಾಡ್ತಾನೆ. ಹೀಗೆ ಡಿವೈಡ್ ನಾವು ಈ ರೀತಿ ಒಂದು ಆಹಾರ ನಾವು ಸೇವನೆ ಮಾಡಿದೆ ಅಂದ್ರೆ ನಿಜವಾಗಿಯೂ ನಮಗೆ ಆಮ್ಲಪಿತ್ತ ಆಗುದಿಲ್ಲ. ಒಂದು ಎರಡನೇದ್ದು, ರಾತ್ರಿ ಉಂಡ ತಕ್ಷಣ ಮಲ್ಕೊಂತಾರಲ್ಲ, ಏನಾಗ್ತಾ ಇದೆ ಉಂಡ ತಕ್ಷಣ ಮಲ್ಕೊಂಡ ತಕ್ಷಣ ರಾತ್ರಿ ಅಂದ್ರೆ ಬಾಡಿದು ಆಕ್ಟಿವಿಟೀಸ್ ಏನು ಇರುವುದಿಲ್ಲ, ಹೀಗಾಗಿ ಏನಂತ ಚಯಾಪಚಯ ಕ್ರಿಯೆ ಆಗುದಿಲ್ಲ. ಆಮೇಲೆ ಏನದ ಆ ಅನ್ನ ಉಂಡಿದ ಅನ್ನ ಪಚನ ಆಗುದಿಲ್ಲ, ಹೀಗಾಗಿ ಅಜೀರ್ಣ ಆಗ್ತದ. ಅಜೀರ್ಣ ಮುಂದೆ ಏನಾಗ್ತದ, ಅಜೀರ್ಣ ಹೋಗಿ ಮುಂದೆ ಆಮ್ಲ ಪಿತ್ತಕ್ಕ ಎಡೆ ಮಾಡಿ ಕೊಡ್ತದ. ಅದ್ರ ಸಲುವಾಗಿ ರಾತ್ರಿ ಸುಮಾರು ಮಲು ನೀವು ಒಂದು 2-3 ತಾಸು ಮುಂಚೆನೆ ನೀವು ಆಹಾರ ಸೇವನೆ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ.
1: ಸರ್, ಈಗ ನಾವೆಲ್ಲ ಈ ಇಂದಿನ ಜೀವನದಲ್ಲಿ ತುಂಬಾ ಒತ್ತಡ, ನಿಯಮಿತವಾಗಿ ನಿದ್ರೆ ಮಾಡ್ತಾ ಇಲ್ಲ, ನಿಯಮಿತವಾಗಿ ಊಟ ಮಾಡ್ತಾ ಇಲ್ಲ, ಇದು ಕೂಡ ತುಂಬಾ ಪರಿಣಾಮ ಬೀರುತ್ತಲ್ಲ ಸರ್?
0: ಎಸ್. ಹೇಗೆ ಇದೆ ಅಂತಂದ್ರೆ, ಯೂಶಲಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ವಾತ ಪಿತ್ತ ಕಫವನ್ನು ಮಹಾಸ್ತಂಭಗಳು ಅಂತ ಕರೀತಾರೆ. ಈ ವಾತ ಪಿತ್ತ ಕಫಗಳು ಸಾಮ್ಯ ಸ್ಥಿತಿಯಲ್ಲಿ ಇದ್ದಾಗ ನಾವು ಆರೋಗ್ಯವಂತರಾಗಿರ್ಲಿಕ್ಕೆ ಸಾಧ್ಯ. ಅದೇ ಉಪಸ್ತಂಭಗಳು ಅಂತ ಬರ್ತಾವೆ, ಆಹಾರ ನಿದ್ರಾ ಬ್ರಹ್ಮಚರ್ಯ ಅಂತೇಳಿ. ಆಹಾರ ಅಂತಕ್ಕಂಥದ್ದು ಏನಿದೆ ಅಂತಂದ್ರೆ ಯಾವ ರೀತಿ ತೋಬೇಕು ಹೇಗೆ ಅಂತೆಲ್ಲ ಹೇಳಿದೆ. ನಿದ್ರೆನೂ ಕೂಡ ಒಂದು ಬಹಳ ಪ್ರಮುಖ ಪಾತ್ರ ವಹಿಸ್ತದ. ನಿದ್ರೆನೂ ಸರಿಯಾದ ಸಮಯದಲ್ಲಿ ಒಂದು ನಮ್ಮ ವಯಸ್ಸಿಗೆ ಅನುಸಾರವಾಗಿ ನಿದ್ರೆ ಮಾಡದೇ ಇರುವುದರಿಂದ ನಾವು ಆಮ್ಲ ಪಿತ್ತಕ್ಕ ನಾವು ಎಡೆ ಮಾಡಿ ಕೊಟ್ಟಂಗಾಗ್ತದೆ. ಸುಮಾರು ನಾವು ಒಂದು 8 ತಾಸು ನಿದ್ದೆಯರೇ ನಾವು ಕಂಪಲ್ಸರಿ ಮಾಡಬೇಕು.
1: ಸರ್, ಈಗ ಆಯುರ್ವೇದದಲ್ಲಿ ಯಾವೆಲ್ಲ ಆಹಾರಗಳಿಂದ ಪಿತ್ತ ಹೆಚ್ಚಾಗುತ್ತೆ ಅಂತ ಉಲ್ಲೇಖ ಮಾಡಿದ್ದಾರೆ?
0: ಅಭಿಷಂದ ಆಹಾರ ಬಂತದ್ದು, ಖಾ ಮಸಾಲೆಯುಕ್ತ, ಖಾ ಸೂಕ್ಷ್ಮ ತೀಕ್ಷ್ಣ ಕಟುವಾಗಿರ್ತ, ಖಾರವಾಗಿರ್ತಕ್ಕಂಥ ಆಮ್ಲೀಯವಾಗಿರ್ತಕ್ಕಂಥದ್ದು, ಇಂಥ ಪದಾರ್ಥಗಳನ್ನು ನಾವು ಹೆಚ್ಚಾಗಿ ಮಸಾಲೆಯುಕ್ತ ಪದಾರ್ಥಗಳನ್ನು ನಾವು ಹೆಚ್ಚು ಬಳಸೋದ್ರಿಂದ ಆಮ್ಲ ಪಿತ್ತ ಆಗ್ತದೆ. ಒಂದು ಎರಡನೇದ್ದು ವಿರುದ್ಧ ಆಹಾರ ಅಂತ ಬರ್ತದೆ. ವಿರುದ್ಧ ಆಹಾರದಿಂದನೂ ನಾವು ಅಜೀರ್ಣ ಆಗಿ ಆಮ್ಲ ಪಿತ್ತ ಆಗ್ತದೆ ಅಂತ ನಾವು ಅಭಿಪ್ರಾಯ. ಯಾಕಂತ ಒಂದು ಫಾರ್ ಎಕ್ಸಾಂಪಲ್, ಈಗ ಬಹಳಷ್ಟು ಜನರಿಗೆ ಯಾವ ಮಿಕ್ಸಪ್ ಮಾಡಿ ಆಹಾರ ಸೇವನೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಹಾಲಿನಲ್ಲಿ ಈಗ ಒಂದು ಮೀನನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನೋದು, ಇದು ಒಂದು ಟೈಪ್ ವಿಷ ಆಗ್ತದೆ. ಇದು ವಿಷ ಆಗೋದ್ರಿಂದ ಏನಾಗ್ತದೆ, ಮುಂದೆ ಎಲ್ಲಾ ರೀತಿ ಇವು ಆಮ್ಲ ಪಿತ್ತ ಆಗಲಿ ಬೇರೆ ಬೇರೆ ಇನ್ನಿತರ ಕಾಯಿಲೆಗೆ ನಾವು ಅವಕಾಶ ಮಾಡಿಕೊಟ್ಟಂಗಾಗ್ತದೆ. ಆಹಾರದ ಒಂದು ಯಾವುದರಲ್ಲಿ ನಾವು ಸಂಯೋಗ ಮಾಡಿಕೊಂಡು ಆಹಾರ ಮಿಶ್ರಣ ಮಾಡಿಕೊಂಡು ನಾವು ಸೇವನೆ ಮಾಡೋದು ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಎರಡನೇದ್ದು ಇನ್ನೊಂದು ವಿಶೇಷವಾಗಿ ವೇಗ ಧಾರಣ ಅಂದ್ರೆ, ಕೆಲವೊಂದು ಪ್ರತಿಯೊಂದು ವೇಗದ, ಈಗ ನಿದ್ರೆ ಬಂದಿರ್ತದೆ ನಿದ್ರೆ ಮಾಡದೇ ಇರುವುದು, ಹಸಿವಾಗಿರ್ತದೆ ಊಟ ಮಾಡದೇ ಇರುವುದು, ಇವೆಲ್ಲ ವೇಗ ಧಾರಣೆ ಮಾಡೋದ್ರಿಂದ ಕೆಲವೊಂದು ಅಸಿಡಿಟಿಗೆ ನಾವು ಅವಕಾಶ ಮಾಡಿಕೊಟ್ಟಂಗಾಗ್ತದೆ. ಅದಕ್ಕೆ 13 ವೇಗಗಳು ಬರ್ತಾವೆ, ಯಾಕಂದ್ರೆ ಕ್ಷುತ್ತ ತ್ರಂಬ ಜರಂಬ ಇವೆಲ್ಲ ಏನಂದ್ರೆ ಆಕಳಕ್ಕೆ ತಡಕೊಳ್ಳೋದು, ಆಮೇಲೆ ಹಸಿವು ಆಗದೇ ಇರೋದು, ನೀರಡಿಕೆವಾದಾಗ ನೀರು ಕುಡಿದೇ ಇರುವುದು, ಈಗ ವಿರಿನ ಬರ್ತಾವೆ ವಿರಿನ ಬಂದಿದ್ದು ನಾವು ತಡ್ಕೊಳ್ಳೋದ್ರಿಂದ ಬೇರೆ ಬೇರೆ ರೋಗಕ್ಕೆ ನಾವು ಅವಕಾಶ ಮಾಡಿಕೊಟ್ಟಂಗಾಗ್ತದೆ. ವೇಗವನ್ನು ಧಾರಣೆ ಮಾಡೋದ್ರಿಂದಲೂ ಕೆಲವೊಂದು ಆಮ್ಲ ಪಿತ್ತಕ್ಕೆ ನಾವು ಅವಕಾಶ ಮಾಡಿಕೊಟ್ಟಂಗಾಗ್ತದೆ. ಆ ವೇಗ ಯಾವತ್ತೂ ನಾವು ಧಾರಣೆ ಮಾಡಬಾರ್ದು, ವಿರುದ್ಧ ಆಹಾರವನ್ನು ಸೇವನೆ ಮಾಡಬಾರ್ದು. ಮತ್ತೆ ಇತ್ತೀಚೆಗೆ ಏನಾದ್ರು ಜನ ಇದೆ ಅಂತಂದ್ರೆ, ಒಟ್ಟು ಬಾಯಿ ರುಚಿ ಉಪವಾಸ ಇದ್ದಾಗೂ ಕೆಲವೊಂದು ಮಸಾಲೆಯುಕ್ತ ಪದಾರ್ಥಗಳನ್ನು ಹೆಚ್ಚಿಗೆ ತಿನ್ನೋದು, ಆ ರುಚಿ ಪದಾರ್ಥಗಳನ್ನು ಹೆಚ್ಚಿಗೆ ತಿನ್ನೋದು, ಅದು ತಮ್ಮ ನಾಲಿಗೆಗೆ ಏನು ರುಚಿ ಅನ್ನಿಸ್ತದೆ, ಯಾವಾಗ ಹೇಗೆ ಎಷ್ಟು ಪ್ರಮಾಣದಾಗ ಸೇವನೆ ಮಾಡೋದೇ ನಮ್ಮ ಜನರಿಗೆ ಗೊತ್ತಿಲ್ಲ. ಅದನ್ನು ನಾವು ಆಹಾರ ವಿಧಿವಿಧಾನಗಳ ಪ್ರಕಾರ ನಾವು ಅದನ್ನು ಸೇವನೆ ಮಾಡಿದ ನಿಜವಾಗಿ ನಾವು ಆಮ್ಲಪಿತ್ತ ರೋಗಕ್ಕೆ ಬರಲಾರ್ದಂಗೆ ಅವಕಾಶ ಮಾಡಿಕೊಟ್ಟಂಗ.
1: ವಿರುದ್ಧ ಆಹಾರ ಬಗ್ಗೆ ಇನ್ನೊಂದೆರಡು ಉದಾಹರಣೆ ಕೊಡೋದಾದ್ರೆ ಸರ್, ಸರ್ವೇ ಸಾಮಾನ್ಯವಾಗಿ ನಾವು ಬಳಸುವ
0: ಈಗ ಯೂಶಲಿ ಗ್ರತ ಆಯಿತು ಮತ್ತು ತುಪ್ಪ ಇದೆಯಲ್ಲ, ತುಪ್ಪ ಮತ್ತು ಜೇನುತುಪ್ಪ ಎರಡು ನಾವು ಸಮ ಪ್ರಮಾಣದಲ್ಲಿ ನಾವು ತಗೊಳ್ಬಾರ್ದು, ಅದು ವಿಷಮ ಪ್ರಮಾಣದಲ್ಲಿ ನಾವು ತಗೊಳ್ಬೇಕು. ಸ್ವಲ್ಪ ಇಲ್ಲಿ ಸ್ವಲ್ಪ ಇದು ಮಾಡ್ಬೇಕು ಅಂದ್ರೆ ನಾವು ವಿರುದ್ಧ ಆಹಾರ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಕೆಲವೊಂದು ಟೈಮ್ದಾಗ ಈಗ ಮೊಸರು ಇರ್ತದೆ, ಮೊಸರಿನಲ್ಲಿ ಸಕ್ಕರೆ ಹಾಕೊಂಡು ತಿಂತಾರೆ, ಅದನ್ನೆಲ್ಲ ಒಂಥರ ವಿರುದ್ಧ ಆಹಾರಕ್ಕೆ ನಾವು ಅವಕಾಶ ಮಾಡಿಕೊಟ್ಟಂಗಾಗ್ತದೆ. ಆ ವಿರುದ್ಧ ಆಹಾರದಿಂದ ನಾವು ದೂರ ಇದ್ರೆ ನಾವು ಆಮ್ಲಪಿತ್ತ ರೋಗ ಬರುವುದಿಲ್ಲ ನಮಗೆ.
1: ಈಗಾಗಲೇ ತಾವು ಹೇಳಿದ್ರೆ ಸರ್, ಹಸಿವಾದಾಗ ಊಟ ಮಾಡಬೇಕು ಅಂತ, ಸಾಮಾನ್ಯವಾಗಿ ದಿನಕ್ಕೆ ಎಷ್ಟು ಸರ್ತಿ ಊಟ ಮಾಡೋದು ಉತ್ತಮ ಅಂತೀರಾ ಸರ್?
0: ಆಹಾರ ಸೇವನೆ ನಾವು ಯಾವ ರೀತಿ ಅಂತಂದ್ರೆ, ಹಸಿವಾದಾಗ ನಮ್ಮ ಚರಕಚಾರ್ಯರು ಹೇಳಿದ್ದು ಕರೆಕ್ಟ್ ಇದೆ. ಸೊಟ್ಟು ಈಗಿನ ಪರಿಸ್ಥಿತಿ ಒಳಗೆ ಯೂಶಲಿ ಒಂದು ಜನ ನಾನ್ನುಡಿ ಏನಿದೆ ಅಂತಂದ್ರೆ, ಒಂದೊತ್ತು ಉಂಡವ ಯೋಗಿ, ಎರಡು ತುಂಡವ ಭೋಗಿ, ಮೂರು ತುಂಡವ ರೋಗಿ ಅಂತೇಳಿ, ನಾಲ್ಕು ತುಂಡವನ್ನು ಹೊತ್ಕೊಂಡು ಹೋಗಿ ಅಂತ. ಸೊ ಈ ಒಂದು ನಾನ್ನುಡಿ ಪ್ರಕಾರ ಈಗೇನಿದೆ ಅಂತಂದ್ರೆ, ಯೂಶಲಿ ಬೆಳಗಿನ ಸಮಯದಲ್ಲಿ ನಾವು ಊಟ ಮಾಡಬೇಕು, ರಾತ್ರಿ ಸೂರ್ಯೋದಯ ಆಗೋಕ್ಕಿಂತ ಪೂರ್ವದಲ್ಲಿ ನಾವು ಆಹಾರ ಸೇವನೆ ಮಾಡಬೇಕು. ಎರಡು ಹೊತ್ತು ಉಂಡವಂತೂ ಉಡುವುದಂತೂ ಬಹಳ ಒಳ್ಳೆಯದು. ಮತ್ತೆ ಈಗ ಹೆಚ್ಚಿನ ಹೆಚ್ಚು ಏನದ ಮುಂಜಾನೆ ಸಮಯದಲ್ಲಿ ಅದು ಉಪಹಾರ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡಿ ಮತ್ತು ಸಂಜೆಕ್ಕೆ ಸಾಯಂಕಾಲನೂ ಊಟ ಮಾಡಬೇಕು. ಒಂದು ಊಟದೊಳಗೆ ಸುಮ್ಮನೆ ಮಿನಿಮಮ್ ಅದು 6 ಪಚನ ಆಗೋದಿಲ್ಲ ಕನ್ಫರ್ಮ್ ಮಾಡ್ಕೊಂಡು ಏನಾರೇ ತಿನ್ಬೇಕು. 6 ಪಚನ ಆಗದೇ ಇದ್ದಾಗ ನಾವು ತಿಂದೇವಂದ್ರೆ ಅದು ಅಜೀರ್ಣಕ್ಕೆ ಅವಕಾಶ ಕೊಡುತ್ತೆ. ಅಜೀರ್ಣ ಆಯ್ತಿಲ್ಲೋ ಆಟೋಮೆಟಿಕ್ ಆಮ್ಲ ಪಿತ್ತಕ್ಕೆ ಅವಕಾಶ ಕೊಡ್ತದೆ.
1: ಈಗ ರಾತ್ರಿ ನಾವು ಮಲಗೋಕ್ಕಿಂತ ಮುಂಚೆ ಎಷ್ಟು ಹೊತ್ತಿನ ಮುಂಚೆ ಊಟ ಮಾಡಿದ್ರೆ ಉತ್ತಮ ಅಂತೀರ?
0: ಸುಮಾರು ಮಲಗೋಕ್ಕಿಂತ ಮುಂಚೆ ಮಿನಿಮಮ್ ಅರೆ ಅಟ್ ಲೀಸ್ಟ್ ನಮಗೆ ಒಂದು 2 ತಾಸರ ಮುಂಚೆ ನಾವು ಆಹಾರ ಸೇವನೆ ಮಾಡಬೇಕು. ಯಾಕೆ ಆಹಾರ ಸೇವನೆ ಆ ರೀತಿ ಮಾಡ್ಬೇಕಂದ್ರೆ, ಉಂಡ ತಕ್ಷಣ ನಾವು ಇಮಿಡಿಯೇಟ್ ಮಲ್ಕೊಂಡೇವು ಅಂತಂದ್ರೆ ಉಂಡಿದ ಅನ್ನ ನಮಗೆ ಅದು ಪಚನ ಆಗಂಗಿಲ್ಲ. ಯಾಕಂತಂದ್ರೆ ಯಾಕೆ ಪಚನ ಆಗಂಗಿಲ್ಲ, ಆಗಿನ ಸಮಯದಲ್ಲಿ ನಮ್ಮ ಎಂಜೈಮ್ಸ್ ಹೆಚ್ಚು ಬಿಡುಗಡೆನೇ ಆಗಲ್ಲ, ಲಾಲಾಸ್ರಾವಗಳು ಬಿಡುಗಡೆ ಆಗಂಗಿಲ್ಲ. ಆ ಲಾಲಾಸ್ರಾವ ಸಾಕಷ್ಟು ಎಂಜೈಮ್ಸ್ ಇರ್ತವೆ,

0: ಅದನ್ನ ಪಚನೆ ಮಾಡುವಂಗಿಲ್ಲ. ಪಚನ ಆಗಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಅಜೀರ್ಣ ಆಗ್ತದೆ. ಅಜೀರ್ಣ ಆಗೋದ್ರಿಂದ ಆಮ್ಲ ಪಿತ್ತಕ್ಕೆ ನಾವು ಒಂದು ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ.
1: ಈ ಕೆಲವೊಂದ್ಸರ್ತಿ ಈ ಉಪವಾಸದ ಮಹತ್ವ ಬಗ್ಗೆ ಕೂಡ ತುಂಬಾ ಜನ ಮಾತಾಡ್ತಾರೆ ಸರ್.
0: ಎಸ್,
1: ಈ ಉಪವಾಸ ಆಮ್ಲೀಯತೆ ಆಮ್ಲ ಪಿತ್ತ ಇವಕ್ಕೆ ಏನ್ ಸಂಬಂಧ ಇದೆ ಸರ್?
0: ಎಸ್, ಈ ಉಪವಾಸ ಬಹಳಷ್ಟು ಜನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಯಾರ್ಯಾರು ಉಪವಾಸ ಮಾಡಬೇಕು ಯಾರು ಉಪವಾಸ ಮಾಡಬಾರದು ಅನ್ನೋದು ಬಹಳ ಮುಖ್ಯ ಐತಿ. ಕಫ ಪ್ರಕೃತಿಯವರು ಉಪವಾಸನ ಮಾಡಬೇಕು. ಆಮೇಲೆ ಯೂಸಲಿ ಉಪವಾಸ ಮಾಡ್ಬೇಕಾದ್ರೆ ಫಲ ಆಹಾರ ಮತ್ತು ನಿರಾಹಾರ ನೀರು ತಗೊಂಡೆ ಅಷ್ಟೇ ಉಪವಾಸ ಮಾಡ್ಬೇಕು. ಕೆಲವೊಂದ್ ಜನ ಬರೇ ಫಲಹಾರ ಹಣ್ಣು ತಗೊಂಡು ಉಪವಾಸ ಮಾಡಬಹುದು. ಕೆಲವೊಂದು ಬಲಕ್ಕನುಸಾರವಾಗಿ ಅವರು ಮಾಡಬೇಕಾಗ್ತದೆ ಒಂದು. ಆಮೇಲೆ ಗರ್ಭಿಣಿ ಸ್ತ್ರೀಯರು ಮತ್ತು ಸಣ್ಣ ಮಕ್ಕಳು ಉಪವಾಸವನ್ನು ಹೆಚ್ಚಾನೆಚ್ಚು ಮಾಡಬಾರ್ದು. ಆಮೇಲೆ ಯಾವುದೇ ಒಂದು ರೋಗ ಕಾಯಿಲೆಯಿಂದ ಬಹಳ ದಿವಸದಿಂದ ಒಂದು ಕಾಯಿಲೆಯಿಂದ, ಫಾರ್ ಎಕ್ಸಾಂಪಲ್ ಟ್ಯೂಬರ್ಕ್ಯುಲೋಸಿಸ್ ಅಥವಾ ಕ್ಯಾನ್ಸರ್ ಇರ್ತದೆ, ಬೇರೆ ಕಾಯಿಲೆಯಿಂದ ಯಾವುದೋ ಒಂದು ಕಾಯಿಲೆಯಿಂದ ಬಳಲಿರ್ತಾರೆ ಅಂಥವ್ರು ಯಾರು ಉಪವಾಸ ಮಾಡಬಾರ್ದು. ಒಂದು ಪಿತ್ತ ಪ್ರಕೃತಿಯವರು ಉಪವಾಸವನ್ನು ಮಾಡಲೇಬಾರ್ದು. ಒಂದು ವೇಳೆ ಮಾಡಲೇಬೇಕಾಗಿತ್ತು ಅಂದ್ರೆ ಅವರು ಸಮಯಕ್ಕೆ ಅನುಸಾರವಾಗಿ ಅವಾಗವಾಗ ಯಾವುದೇ ತರನಾದ ಹಣ್ಣಿನ ರಸ ಆಗಲಿ ಅಥವಾ ತೆಂಗಿನ ನೀರಾಗಲಿ ಕುಡ್ಕೊಂತು ಅವರು ಉಪವಾಸ ಮಾಡಿದ್ರೆ ತುಂಬಾ ಒಳ್ಳೆಯದು.
1: ಈಗ ನೀರು ಕುಡಿಯೋದ್ರಿಂದ ಈ ಅಸಿಡಿಟಿ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಸರ್? ಅಂದ್ರೆ ಕೆಲವೊಬ್ರು ದಿನಕ್ಕೆ 3-4 liters ಅಂತೂ ನೀರು ಕುಡದೆ ಕುಡಿತಾರೆ, ಕೆಲವರು ಕಮ್ಮಿ ನೀರು ಕುಡಿತಾರೆ, ಇದು ಯಾವ ರೀತಿ ಪರಿಣಾಮ?
0: ಇಲ್ಲ, ಹಾಗೆ ಅಂತೇನಿಲ್ಲ. ನೀರು ಕುಡಿಬೇಕಾದ್ರೆ ನೀರಡಿಕೆ ಆದಾಗ ಮಾತ್ರ ನೀರು ಕುಡಿಬೇಕು. ಒಂದು ಎರಡನೇದ್ದು ನೀರು ಕುಡಿದ್ರಿಂದ ನಮ್ಗೆ ಪಿತ್ತ ಕಡಿಮೆ ಆಗ್ತದೆ ಹಾಗೇನಿಲ್ಲ. ಈಗ ಎಷ್ಟೋ ಜನ ನೀರು ಕಡಿಮೆ ಕುಡಿಯೋದ್ರಿಂದ ಅದನ್ನು ಒಂದು ಇಂತಿಷ್ಟು ಪ್ರಮಾಣದಾಗ ನೀರು ಕುಡಿಬೇಕಂತ ಇರ್ತದೆ, ಅಷ್ಟು ಪ್ರಮಾಣದಾಗ ನೀರು ನಾವು ಸೇವನೆ ಮಾಡಬೇಕು. ಈಗ ಕೆಲವೊಂದು ಕಂಡೀಷನ್ದಾಗ ಏನಂದ್ರೆ ಊರ್ದಾಗ ಆಮ್ಲ ಪಿತ್ತದಾಗ ನಾವು ಹೇಳಿದೆವು ಆಗಲೇ ಕಂಠದಾಹ ಆಯಿತು, ಎದೆ ಉರಿ ಆಗ್ತದೆ, ಕಂಠದಾಹ ಆಗ್ತದೆ ಅಂತ ನಾವು ಹೇಳಿದೆವು. ಆ ಸಮಯದಲ್ಲಿ ಸ್ವಲ್ಪ ತಣ್ಣ ನೀರು ಕುಡಿದ್ರೆ ಅವರಿಗೆ ಸ್ವಲ್ಪ ಟೆಂಪ್ರರಿ ರಿಲೀಫ್ ಆಗ್ತದೆ ಅಷ್ಟೇ. ಅದನ್ನು ಬಿಟ್ಟಂತೂ ಆಮ್ಲ ಪಿತ್ತ ಏನು ಬರೀ ನೀರು ಕುಡಿದ್ರಿಂದೇ ಅಂತೇನು ಆಗಲ್ಲ. ಆದರೆ ರೋಗ ಬಂದಾಗ ಇದು ರೋಗ ಬರದೇ ಇದ್ದಾಗ ಅವರು ರೆಗ್ಯುಲರ್ ಆಗಿ ಬೆಳಿಗ್ಗೆ ಬೆಳಿಗ್ಗೆ ಒಂದು ಗ್ಲಾಸ್ ನೀರನ್ನು ಅವರು ಕುಡಿದ್ರೆ ಯೂಸಲಿ ಮೋಷನ್ ಕ್ಲಿಯರ್ ಆಗ್ತದೆ, ಅದ್ರ ಜೊತೆಗೆ ಪಿತ್ತನೂ ಆಗಲಾರದೆ ಆಗಂಗಿಲ್ಲ. ಅದ್ರ ಸಲುವಾಗಿ ಅದನ್ನು ಬೆಳಿಗ್ಗೆ ಎದ್ದು ನೀರು ಕುಡಿದು ಒಳ್ಳೇದು ಒಂದು ರೀತಿಯಿಂದ.
1: ಈಗ ನಿಯಮಿತವಾದ ವ್ಯಾಯಾಮ ಮತ್ತು ಈ ಅಸಿಡಿಟಿ ಇವುಗಳಿಗೆ ಏನು ಸಂಬಂಧ ಇದೆ ಸರ್?
0: ಎಸ್, ಯೂಸಲಿ ವ್ಯಾಯಾಮದ ಉಪಯುಕ್ತ ಬಹಳ ಚಂದ ಹೇಳ್ತಾನ. ಲಾಘವಂ ಕರ್ಮ ಸಾಮರ್ಥ್ಯಂ ದೀಪ್ತೋ ಅಗ್ನಿರ್ಮೇತ ಸಕ್ಷಯ ವಿಭಕ್ತ ಘನ ಗಾತ್ರತ್ವಂ ವ್ಯಾಯಾಮದ ಉಪಜಾಯತಿ. ವ್ಯಾಯಾಮದ ಡೆಫಿನಿಷನ್ ನಮ್ಮ ಚರಕ ಸೂತ್ರಸ್ಥಾನದಲ್ಲಿ ಹೇಳ್ತಾರೆ. ವ್ಯಾಯಾಮದಿಂದ ನಮ್ಮ ಶರೀರಕ್ಕೆ ಲಘುತ್ವ ಸಿಗ್ತದೆ, ಅದು ನಾವು ಏನೇ ಕೆಲಸ ಮಾಡ್ಬೇಕಂದ್ರೆ ಸಾಮರ್ಥ್ಯ ಶಕ್ತಿ ಬರ್ತದೆ, ಅದರ ಜೊತೆಗೆ ಅಗ್ನಿ ದೀಪ್ತಿ ಆಗ್ತದೆ. ನೀವು ಹೋಗಿ ನೀವು ಊಟ ವ್ಯಾಯಾಮ ಮಾಡ್ಕೊಂಡು ಬಂದು ಆಮೇಲೆ ಏನದ ನೀವು ಸ್ನಾನ ಮಾಡ್ರಿ, ಇಮಿಡಿಯೇಟ್ ನಿಮ್ಗೆ ತುಂಬಾ ಹಸಿವು ಆಗ್ತದೆ. ಅಗ್ನಿ ದೀಪ್ತಿ ಅಂದ್ರೆ ಅಪಟೈಟ್ ಆಗ್ತದೆ, ಅದ್ರ ಜೊತೆ ಮೇಧೋ ಕ್ಷಯ ಭವೇತ್ ಅಂತ ಅಂದ್ರೆ ಏನಂತಂದ್ರೆ ಕ್ಯಾಲ್ರಿ ಬರ್ನ್ ಆಗ್ತದೆ. ಯೂಸ್ವಲಿ ಕ್ಯಾಲ್ರಿ ಬರ್ನ್ ಆಯ್ತಂದ್ರೆ ಆಟೋಮೆಟಿಕ್ ಆಗಿ ಸೌಲಿಹರ ಅಂತ ಕೆಲಸ ಮಾಡ್ತದೆ, ಒಬೆಸಿಟಿಯನ್ನು ಕಡಿಮೆ ಮಾಡ್ತಕ್ಕಂತ ಶಕ್ತಿ ಅದ ಕ್ಯಾಲಿ. ಅದರ ಸಲುವಾಗಿ ಅದು ಬರ್ನ್ ಆಗೋದ್ರಿಂದ ಅದು ಒಳ್ಳೆಯದು ಮತ್ತು ಶರೀರ ಗಟ್ಟಿತನ ಮಾಡ್ತದೆ. ಅದರ ಸಲುವಾಗಿ ವ್ಯಾಯಾಮವನ್ನು ಮಾಡಬೇಕು. ಕ್ಯಾಲ್ರಿ ಬರ್ನ್ ಆಗೋದ್ರಿಂದ ಇಟ್ ಮೀನ್ಸ್ ಏನದ ಅಜೀರ್ಣತೆ ಅಲ್ಲಿ ಹೋಗ್ತದೆ. ಅಜೀರ್ಣ ಹೋಗೋದ್ರಿಂದ ಆಟೋಮೆಟಿಕ್ ಆಗಿ ನಮ್ಗೆ ಏನಾಗ್ತದೆ, ಅಸಿಡಿಟಿ ನಮಗೆ ಆಗುದಿಲ್ಲ.
1: ಈಗ ಕೆಲವೊಬ್ಬರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಸರ್, ಏನಾದರೂ ಸಮಸ್ಯೆ ಬಂದಾಗ, ಅಸಿಡಿಟಿ ಸಮಸ್ಯೆ ಬಂದಾಗ ಮನೆಯಲ್ಲೇ ಪರಿಹಾರ ಹುಡುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಮಜ್ಜಿಗೆ ಸೇವನೆ ಆಗಿರ್ಬೋದು, ಜೀರಿಗೆ ಸೇವನೆ ಆಗಿರ್ಬೋದು, ಮತ್ತು ಸೋಂಪು ಸೇವನೆ ಆಗಿರ್ಬೋದು. ಇದು ಎಷ್ಟು ಮಟ್ಟಿಗೆ ಸಹಕಾರಿ ಆಗುತ್ತೆ ಸರ್ ಅಸಿಡಿಟಿ ಕಮ್ಮಿ ಮಾಡಲಿಕ್ಕೆ?
0: ರೋಗ ಬಂದಾಗ ಡಾಕ್ಟರ್ ಸಲಹೆ ಇಲ್ಲಾರದೆ ಚಿಕಿತ್ಸೆಯನ್ನು, ಇವತ್ತು ಆಯುರ್ವೇದ ಇರಲಿ, ಅಲೋಪತಿ ಇರಲಿ, ಹೋಮಿಯೋಪತಿ ಇರಲಿ, ಯಾವುದೇ ಆಗಲಿ, ಡಾಕ್ಟರ್ ಸಲಹೆ ಇಲ್ಲಾರ್ದೇ ಯಾವುದೇ ಚಿಕಿತ್ಸೆಯನ್ನು ಮಾಡ್ಕೊಳ್ಬಾರ್ದು. ರೋಗ ಬರದೇ ನಾವು ಆಮ್ಲ ಪಿತ್ತ ಆಗ್ತದ ಇಂಥ ಇಂಥ ಆಹಾರದಿಂದ ಇಂಥ ಇದುವರದಿಂದ ಆಗ್ತಿತ್ತಂದ್ರೆ ಅದು ಆಗಲಾರ್ದಂಗೆ ನಾವು ಪ್ರಿವೆಂಟಿವ್ ಮೇಜರ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು, ಅಂಥ ಆಹಾರ ಪದ್ಧತಿ ಮತ್ತು ಪಾನೀಯ ದ್ರವ್ಯಗಳನ್ನಾಗಲಿ ಆಹಾರ ಪದ್ಧತಿ ಆಗಲಿ ಇಂಥದನ್ನು ನಾವು ಮಾಡ್ಕೊಳ್ಳೋದ್ರಿಂದ ಉಪಯೋಗ ಆಗ್ತದೆ. ಈಗ ಬರದೇ ಇರೋದಕ್ಕೆ ನಾವು ಕೆಲವೊಂದು ಏನಿದೆ ಸುಮ್ಮನೆ ಏನೋ ಒಂದು ಸಣ್ಣ ಪುಟ್ಟ ಆಗಿರ್ತದೆ, ಅಂಥ ಸಮಯದಲ್ಲಿ ನಾವು ಏನು ಮಾಡ್ಬೇಕಂತಂದ್ರೆ ಸುಮ್ಮನೆ ಈಗ ಧನಿಯಾ ಬೀಜ ಇರ್ತದೆ, ಧನಿಯಾ ಬೀಜ ಇರ್ತದೆ, ಆಮೇಲೆ ಕಲ್ಸಕ್ರಿ ಇರ್ತದೆ, ಇಲಾಚಿ ಇರ್ತದೆ. ಧನಿಯಾ ಬೀಜ 100 grams, ಕಲ್ಸಕ್ರಿ 100 grams, ಇಲಾಚಿ 1 7 ಇಲಾಚಿ ತೊಗೊಂಡು ಫೈನ್ ಪೌಡರ್ ಮಾಡಿ ರೆಡಿ ಮಾಡಿಟ್ಟರಾಯ್ತು. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಗೆ ಏನಾರ ಹಂಗೆ ಆ ಟೈಪ್ ಅಸಿಡಿಟಿ ಆಲದಂಗೆ ಅನಿಸ್ತಿತ್ತು ಅಂದರೆ ಸ್ವಲ್ಪ ಒಂದು ಅದಷ್ಟು ತೊಗೊಂಡೇವು ಅಂತಂದ್ರೆ ಹಾಲಿನಲ್ಲಿ ಮಿಕ್ಸ್ ಮಾಡಿ, 1 cup ಹಾಲಿನಲ್ಲಿ ಮಿಕ್ಸ್ ಮಾಡಿ ಬೆಳಿಗ್ಗೆ ಬೆಳಿಗ್ಗೆ ತೊಗೊಳ್ಳೋದ್ರಿಂದ ಅಸಿಡಿಟಿ ಆಗೋದಿಲ್ಲ. ಆಹಾರದ ರೂಪದಲ್ಲಿ ಆಯಿತು, ಔಷಧಿ ರೂಪದಲ್ಲಿನೂ ಎರಡೂ ರೀತಿಯಿಂದ ಹೆಲ್ಪ್ ಆಗ್ತದೆ. ಆಗಲೇ ನಾನು ಹೇಳಿದ್ದೀನಿ, ಆಕಳ ಒಂದು ತುಪ್ಪಿನಲ್ಲಿ ಹಾಲಿನ ಜೊತೆ ಮಿಕ್ಸ್ ಮಾಡಿಕೊಂಡು ಖಾಲಿ ಹೊಟ್ಟೆಲಿ ಬೆಳಿಗ್ಗೆ ತೊಗೊಳ್ಳೋದ್ರಿಂದಲೂ ಸಹ ಆಮ್ಲಪಿತ್ತ ನಾವು ತಡೆಗಟ್ಟಬಹುದು ಅಂತ ನನ್ನ ಅಭಿಪ್ರಾಯ.
1: ಸರ್, ಈಗ ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಏನೇ ಒಂದು ಆಯುರ್ವೇದಿಕ್ ಅಂತ ಬೋರ್ಡ್ ಹಾಕಿ ಕೆಲವೊಂದು ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇರ್ತಾರೆ, ಜನರಿಗೆ ಅದು ಬೇಗ ಅಟ್ರಾಕ್ಟ್ ಆಗುತ್ತೆ. ಆಯುರ್ವೇದಿಕ್ ಅಂದ್ರೆ ಅದು ಯಾವುದೇ ರೀತಿ ಸಮಸ್ಯೆ ಇರಲ್ಲ ಅಂತ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇರಲಾದನೆ ಖರೀದಿ ಮಾಡ್ಕೊಂಡು ಸೇವನೆ ಮಾಡುವಂತ ರೂಢಿನೂ ಮಾಡ್ಕೊಂಡಿದ್ದಾರೆ. ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತಾರೆ?
0: ನಾನು ಅವರಿಗೆಲ್ಲ ಏನ್ ಹೇಳಿದೆ ಅಂದ್ರೆ, ಡಾಕ್ಟರ್ ಸಲಹೆ ಇರಲಾರ್ದನೆ ಯಾವ ಔಷಧಿಗಳನ್ನೇ ತಗೋಬಾರ್ದು ಅಂತ ನನ್ನ ಅಭಿಪ್ರಾಯ. ಯಾಕಂತಂದ್ರೆ ಅದು ನಾವು ಈ ರೀತಿ ಹೇಳೋದ್ರಿಂದ ಬೇರೆ ಅಭಿಪ್ರಾಯ ತಮಗೆ ಮೂಡಬಹುದು. ಬಟ್ ಏನಿದೆ ಅಂದ್ರೆ, ಡಾಕ್ಟರ್ ಸಲಹೆ ಅಂದ್ರೆ ಯಾವ ಕಂಡೀಷನ್ದಾಗಿದೆ, ಎಷ್ಟು ಪ್ರಮಾಣದಲ್ಲಿ ಔಷಧ ತಗೋಬೇಕು, ಎಷ್ಟು ಡೋಸ್ ತಗೋಬೇಕು, ಹೇಗೆ ತಗೋಬೇಕು ಅನ್ನೋದು, ಯಾವಾಗ ತಗೋಬೇಕು ಅನ್ನೋದು, ಎಷ್ಟು ದಿವಸ ತಗೋಬೇಕು, ಇದು ಬಹಳ ಮುಖ್ಯ. ಡಾಕ್ಟರ್ ಸಲಹೆ ಇಲ್ಲಾರದೆ ನಾವು ಯಾವತ್ತಾದರೂ

0: ಚಿಕಿತ್ಸೆಯನ್ನು ಮುಂದುವರಿಸಬಾರ್ದು. ಹೋಮ್ ರೆಮಿಡಿಯಾಗಿ ನೀವು ಕೆಲವೊಂದು ಔಷಧಿಗಳು ಮಾಡ್ಬೋದು, ಬಟ್ ಅದನ್ನೇ ಮುಂದುವರಿತಾ ಚಿಕಿತ್ಸೆ ಒಂದು ವೇಳೆ ಅವರಿಗೆ ಸಮಸ್ಯೆನೇ ಮೇಲಿನ ಮೇಲೆ ಕಾಣ್ತಿತ್ತಂದ್ರೆ ಡಾಕ್ಟರ್ ಕರೆಕ್ಟ್ ಸಂಬಂಧಪಟ್ಟ ತಜ್ಞ ವೈದ್ಯರನ್ನು ಭೇಟಿಯಾಗಿ ಆ ಚಿಕಿತ್ಸೆಯನ್ನು ಮುಂದುವರಿಸಬೇಕಂತ ನನ್ನ ಅಭಿಪ್ರಾಯ.
1: ಈ ಅಸಿಡಿಟಿ ಅಥವಾ ಆಮ್ಲಪಿತ್ತಕ್ಕೆ ಏನಾದರೂ ಹಂತಗಳಂತ

0: ಸಮಯ 1 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಯಮಕನಮರಡಿ.
2: ರೈತರಿಗಾಗಿ ಭಾರತ ಸರ್ಕಾರವು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆದರೆ ಇಂದಿನ ಪ್ರಗತಿ ಪಥದಲ್ಲಿ ನಾವು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯು ಸಣ್ಣ ಮತ್ತು ಅತಿಸಣ್ಣ ರೈತರ ವೃದ್ಧಾಪ್ಯ ರಕ್ಷಣೆ ಮತ್ತು ಸಾಮಾಜಿಕ ಭದ್ರತೆಗಾಗಿ ಆಯೋಜಿಸಲಾದ ಇದೊಂದು ಪಿಂಚಣಿ ಯೋಜನೆಯಾಗಿದೆ. ಕೇಂದ್ರ ಸರ್ಕಾರವು ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯಿಂದ ಜಾರಿಗೊಳಿಸಿದ್ದು ಇದು 2019 ಸೆಪ್ಟೆಂಬರ್ 12 ಅನುಷ್ಠಾನಗೊಂಡಿದೆ. ಈ ಯೋಜನೆಯಡಿ ನೋಂದಣಿಯಾದ ರೈತರು 60 ತುಂಬಿದ ನಂತರ ಪ್ರತಿ ತಿಂಗಳು ಪಿಂಚಣಿಯಾಗಿ 3,000 ಪಡೆಯುತ್ತಾರೆ. ಇವರ ನಂತರ ಅವರ ಸಂಗಾತಿಗೆ ಎಂದರೆ ಪತ್ನಿ ಇಲ್ಲವೇ ಪತಿಯು ಪಿಂಚಣಿಯ ಅರ್ಧದಷ್ಟು 1,500 ಕುಟುಂಬ ಪಿಂಚಣಿಯಾಗಿ ಪಡೆಯಲು ಅರ್ಹರಾಗುತ್ತಾರೆ. ಈ ನಿಧಿಯನ್ನು LIC ಅಂದರೆ ಜೀವ ವಿಮಾ ನಿಗಮವು ನಿರ್ವಹಿಸುತ್ತದೆ. ಇದೊಂದು ರೈತರ ಸ್ವಯಂ ಪ್ರೇರಣೆಯಿಂದ ಮಾಡುವ ಮತ್ತು ಸರ್ಕಾರದ ಕೊಡುಗೆ ಆಧಾರಿತ ಪಿಂಚಣಿ ಯೋಜನೆಯಾಗಿದೆ. ಯಾವುದೇ ಹುದ್ದೆಯಲ್ಲಿರುವ ಉದ್ಯೋಗಿಯು 60 ನಂತರ ನಿವೃತ್ತಿ ಹೊಂದಿ ಪಿಂಚಣಿ ಪಡೆಯುವುದು ಸಾಮಾನ್ಯ. ಆದರೆ ರೈತರಿಗೆ ನಿವೃತ್ತಿ ಹಾಗೂ ಪಿಂಚಣಿ ಎಂಬುದು ಕನಸಿನ ಮಾತು. ವೃದ್ಧಾಪ್ಯದಲ್ಲೂ ರೈತರಿಗೆ ಪಿಂಚಣಿ ಸಿಗುವಂತಾಗಬೇಕು ಎಂಬ ಉದ್ದೇಶದಿಂದಲೇ ಸರ್ಕಾರ ಜಾರಿಗೊಳಿಸಿರುವ ಈ PMKMY ಯೋಜನೆಯು ತುಂಬಾ ಉಪಯುಕ್ತವಾಗಿದೆ. ಹಾಗಾದರೆ ರೈತರು ಈ ಪಿಂಚಣಿ ಪಡೆಯಲು ಏನು ಮಾಡಬೇಕು, ನಿಯಮಗಳೇನು, ಈ ಯೋಜನೆಯ ಉದ್ದೇಶ ಮತ್ತು ಲಾಭಗಳನ್ನು ನಾವು ಇಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಪಿಂಚಣಿ ಲಾಭ ಪಡೆಯುವ ರೈತರು ಭಾರತೀಯ ನಿವಾಸಿಯಾಗಿರಬೇಕು. ವಯಸ್ಸು 18-40 ಮುಖ್ಯವಾಗಿ 2 ವರೆಗೆ ಸಾಗುವಳಿ ಭೂಮಿ ಹೊಂದಿರುವಂತಹ ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಯೋಜನೆಗೆ ಅರ್ಹತೆ ಪಡೆಯುತ್ತಾರೆ. ರೈತ ಮಹಿಳೆಯರು ಕೂಡ ನೋಂದಣಿ ಮಾಡಿಸಬಹುದು. ಆದರೆ

ಕಡ್ಡಾಯವಾಗಿ ಭೂ ದಾಖಲೆ ಪಹಣಿಯಲ್ಲಿ ಅವರ ಹೆಸರು ಇರಲೇಬೇಕು. ಆಧಾರ್ ಕಾರ್ಡ್, ಉಳಿತಾಯ ಬ್ಯಾಂಕ್ ಖಾತೆ ಇಲ್ಲವೇ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಖಾತೆಯನ್ನು ಕೂಡ ಹೊಂದಿರಬೇಕು. ಪಿಎಂ ಕಿಸಾನ್ 6,000 ರೂಪಾಯಿಗಳನ್ನು ಪಡೆಯುತ್ತಿದ್ದರೆ ಈ ಪಿಂಚಣಿ ನೋಂದಣಿ ಇನ್ನಷ್ಟು ಸುಲಭವಾಗುತ್ತದೆ. ಒಂದು ವೇಳೆ ರೈತರು ಬೇರೆ ಪಿಂಚಣಿ ಯೋಜನೆ ಮಾಡಿದ್ದರೆ ಈ ಯೋಜನೆ ಮಾಡುವಂತಿಲ್ಲ. ಇತರೆ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳಾದ ಎನ್ಪಿಎಸ್, ಯಾವುದೇ ಕಂಪನಿಯ ಇಪಿಎಫ್ಒ, ಇಎಸ್ಐಸಿ ಹಾಗೂ ಪಿಎಂ ಶ್ರಮಯೋಗಿ ಮಾನ್ಧನ್ ಅಥವಾ ಪಿಎಂ ಲಘು ವ್ಯಾಪಾರಿ ಮಾನ್ಧನ್, ಕೂಲಿ ಕಾರ್ಮಿಕರ, ಅಂಗಡಿ ಮಾಲೀಕರ ಪಿಂಚಣಿ, ಸರ್ಕಾರಿ ನೌಕರರ ಪಿಂಚಣಿ ಇವುಗಳಲ್ಲಿ ಯಾವುದರಲ್ಲೂ ಇಲ್ಲದಿದ್ದರೆ ಮಾತ್ರ ಈ ಯೋಜನೆಯ ಲಾಭ ಪಡೆಯಲು ರೈತರು ಅರ್ಹರಾಗುತ್ತಾರೆ. ಇಲ್ಲಿ ರೈತರು ತಮ್ಮ ಸ್ವ ಇಚ್ಛೆಯಿಂದ ಮಾಡಬೇಕಾದ ಯೋಜನೆಯಾಗಿದ್ದರಿಂದ ಅವರು ಪ್ರತಿ ತಿಂಗಳು ನಿಗದಿತ ಹಣವನ್ನು ಕಟ್ಟಲೇಬೇಕಾಗುತ್ತದೆ. ಆಗ ಭಾರತ ಸರ್ಕಾರವು ಚಂದಾದಾರರ ಮಾಸಿಕ ಕೊಡುಗೆಗೆ ಸಮನಾದ ಮೊತ್ತವನ್ನು ಪಿಂಚಣಿ ನಿಧಿಗೆ ಕೊಡುತ್ತದೆ. ನೀವು ಎಷ್ಟು ವಯಸ್ಸಿನಲ್ಲಿ ಸೇರುತ್ತೀರಿ ಎಂಬುದರ ಮೇಲೆ ಈ ಕೊಡುಗೆ ನಿರ್ಧಾರವಾಗುತ್ತದೆ. ಅಷ್ಟೇ ಹಣವನ್ನು ಕೇಂದ್ರ ಸರ್ಕಾರವು ಕೂಡ ಪಿಂಚಣಿ ನಿಧಿಗೆ ಜಮಾ ಮಾಡುತ್ತದೆ. ಉದಾಹರಣೆಗೆ ನೋಡುವುದಾದರೆ ರೈತರು ತಮ್ಮ 18ನೇ ವಯಸ್ಸಿನಲ್ಲಿ ಯೋಜನೆಗೆ ಸೇರಿದರೆ ತಿಂಗಳಿಗೆ 55 ರೂಪಾಯಿ ಮಾತ್ರ ಕಟ್ಟಬೇಕಾಗುವುದು. ಅವರು 60 ವರ್ಷಗಳವರೆಗೆ ಪ್ರತಿ ತಿಂಗಳ 55 ರೂಪಾಯಿಗಳನ್ನು ಸಂದಾಯ ಮಾಡಬೇಕಾಗುತ್ತದೆ. ಪ್ರತಿ ತಿಂಗಳು ಒಟ್ಟು 110 ರೂಪಾಯಿ ಅವರ ಪಿಂಚಣಿ ನಿಧಿಯಲ್ಲಿ ಸೇರುತ್ತದೆ. ಫಲಾನುಭವಿ ತಿಂಗಳಿಗೆ 55 ರೂಪಾಯಿಯಂತೆ 60 ವರ್ಷದವರೆಗೆ ಅಂದರೆ ಒಟ್ಟು 42 ವರ್ಷ ಕಟ್ಟಲಾದ ಹಣ 27,720 ರೂಪಾಯಿಗಳು ಮಾತ್ರ. ಜೊತೆಗೆ ಪಿಂಚಣಿ ಫಂಡ್ಗೆ ಕೇಂದ್ರ ಸರ್ಕಾರ ಕೂಡ 27,720 ರೂಪಾಯಿಗಳನ್ನು ನೀಡುತ್ತದೆ. ಈ ಹಣಕ್ಕೆ ಎಲ್ಐಸಿ ಕಂಪನಿಯು ಬಡ್ಡಿ ಸೇರಿಸಿದಾಗ ಇದೆಲ್ಲವೂ ಸೇರಿ ದೊಡ್ಡ ಮೊತ್ತ ಆಗುತ್ತದೆ. ಈ ಹಣವನ್ನು ರೈತರಿಗೆ ವೃದ್ಧಾಪ್ಯದಲ್ಲಿ 60 ವರ್ಷ ತುಂಬಿದ ನಂತರ ಜೀವನ ಪೂರ್ತಿ ಪ್ರತಿ ತಿಂಗಳು 3,000 ರೂಪಾಯಿ ಕೊಡಲಾಗುತ್ತದೆ. ಇದರಿಂದ ವರ್ಷಕ್ಕೆ 36,000 ರೂಪಾಯಿಗಳ ಪಿಂಚಣಿ ಹಣದ ಲಾಭ ಪಡೆಯಬಹುದು. ರೈತರು ಕಟ್ಟಿದ 27,000 ಹಣ ಕೇವಲ 9 ತಿಂಗಳ ಪಿಂಚಣಿಯಲ್ಲಿಯೇ ವಾಪಸ್ ಬಂದು ಬಿಡುತ್ತದೆ. ನಂತರ ಜೀವನ ಪೂರ್ತಿ ಬರುವುದು ಸರ್ಕಾರದ ಹಣ ಎಂಬುದನ್ನು ಇಲ್ಲಿ ಫಲಾನುಭವಿಗಳು ಮನಗಾಣಬೇಕಿದೆ. ಒಂದು ವೇಳೆ ಫಲಾನುಭವಿಯು ತನ್ನ 30ನೇ ವಯಸ್ಸಿನಲ್ಲಿ ಯೋಜನೆಗೆ ಸೇರಿದರೆ ತಿಂಗಳಿಗೆ 110 ರೂಪಾಯಿಗಳು, 40ನೇ ವಯಸ್ಸಿನಲ್ಲಿ ಸೇರಿದರೆ ತಿಂಗಳಿಗೆ 200 ರೂಪಾಯಿಗಳನ್ನು ಕಟ್ಟಬೇಕಾಗುತ್ತದೆ. 60ರ ನಂತರ ಆಗ ಫಲಾನುಭವಿಗೆ ಪ್ರತಿ ತಿಂಗಳು 3,000 ರೂಪಾಯಿಗಳ ಪಿಂಚಣಿ ಕೈ ಸೇರುತ್ತದೆ. ಅವರು ಮುಂದೆ ಕಾಲವಾದರೆ ಅವರ ನಂತರ ಕುಟುಂಬ ಪಿಂಚಣಿ ಎಂದರೆ ಅವರ ಪತ್ನಿಗೆ 1,500 ರೂಪಾಯಿ ಪ್ರತಿ ತಿಂಗಳು ಜೀವನ ಪೂರ್ತಿ ಪಿಂಚಣಿ ದೊರೆಯುತ್ತದೆ. ಹೀಗಾಗಿ ಕಡ್ಡಾಯವಾಗಿ ಈ ಯೋಜನೆಯಲ್ಲಿ ನಾಮಿನಿಯಾಗಿ ಪತಿ ಇಲ್ಲವೇ ಪತ್ನಿಯ ಹೆಸರು ಅವರು ನಮೂದಿಸಲೇಬೇಕು. ಇನ್ನು ಅನಿವಾರ್ಯ ಕಾರಣದಿಂದ ಫಲಾನುಭವಿಯು ಯೋಜನೆಯನ್ನು ಪೂರ್ಣಗೊಳಿಸುವುದು ಅಸಾಧ್ಯವಾದರೆ ಇದುವರೆಗೆ ಕಟ್ಟಿದ ಹಣ ಕೈತಪ್ಪಿ ಹೋಗುತ್ತದೆ ಎಂಬ ಆತಂಕ ಪಡಬೇಕಾಗಿಲ್ಲ. ಇಲ್ಲಿ ನಿಮ್ಮ ಹಣ ವ್ಯರ್ಥವಾಗುವುದಿಲ್ಲ. ಬೇಡವೆಂದಾಗ ಯೋಜನೆಯಿಂದ ನಿರ್ಗಮಿಸಿ ತಾವು ಸಂದಾಯ ಮಾಡಿದ ಹಣವನ್ನು ಮರಳಿ ಪಡೆಯಬಹುದು. ಇದೊಂದು ಸುರಕ್ಷಿತ ಭದ್ರತಾ ಯೋಜನೆಯಾಗಿದೆ. ಒಂದು ವೇಳೆ 60 ವರ್ಷ ವಯಸ್ಸಿಗೂ ಮೊದಲೇ ವ್ಯಕ್ತಿಯು ಅಂಗವೈಕಲ್ಯವಾದರೆ ಅವರ ಸಂಗಾತಿಯು ಕಂತುಗಳನ್ನು ಕಟ್ಟುವ ಮೂಲಕ ಯೋಜನೆಯನ್ನು ಮುಂದುವರಿಸಬಹುದು. ಇಲ್ಲವೇ ತಮ್ಮ ಹಣವನ್ನು ಬಡ್ಡಿಯೊಂದಿಗೆ ಸ್ವೀಕರಿಸಿ ಅರ್ಧಕ್ಕೆ ಬಿಡಬಹುದು. ಈ ಯೋಜನೆಯನ್ನು ಮಧ್ಯದಲ್ಲಿ 10 ವರ್ಷದೊಳಗೆ ನಿಲ್ಲಿಸಿದರೆ ತಾವು ಕಟ್ಟಿದ ಹಣಕ್ಕೆ ಸಾಮಾನ್ಯ ಉಳಿತಾಯ ಬ್ಯಾಂಕ್ ಬಡ್ಡಿ ಸೇರಿಸಿ ಫಲಾನುಭವಿಯು ಕಟ್ಟಿರುವ ಹಣವನ್ನು ಮಾತ್ರ ಮರುಪಾವತಿಸಲಾಗುತ್ತದೆ. ಫಲಾನುಭವಿಯು ಯೋಜನೆಗೆ ಸೇರಿದ 10 ವರ್ಷಗಳ ನಂತರ ಅಂದರೆ 60 ವರ್ಷಕ್ಕಿಂತಲೂ ಮೊದಲೇ ನಿರ್ಗಮಿಸಿದರೆ ಮೊದಲು ಕಟ್ಟಿದ ಹಣಕ್ಕೆ ಪಿಂಚಣಿ ಫಂಡ್ ಗಳಿಸಿದ ಹೆಚ್ಚಿನ ಬಡ್ಡಿ ಸೇರಿಸಿ ಹಣ ಮರಳಿ ಕೊಡಲಾಗುತ್ತದೆ. ಇಲ್ಲಿ ಬ್ಯಾಂಕ್ ಬಡ್ಡಿಗಿಂತ ಸ್ವಲ್ಪ ಜಾಸ್ತಿ ಹಣ ಮರುಪಾವತಿಸಲಾಗುತ್ತದೆ. 60 ವರ್ಷಕ್ಕೂ ಮೊದಲೇ ಮಧ್ಯದಲ್ಲಿ ಯೋಜನೆಯನ್ನು ಅರ್ಧಕ್ಕೆ ನಿಲ್ಲಿಸಿದರೆ ರೈತ ಕಟ್ಟಿದ ಹಣ ಮತ್ತು ಅದರ ಬಡ್ಡಿ ಮಾತ್ರ ಮರಳಿ ಸಿಗುತ್ತದೆ. ಹೀಗಾಗಿ ಯೋಜನೆ ಪೂರ್ಣಗೊಳಿಸಿದರೆ ಪಿಂಚಣಿ ರೂಪದಲ್ಲಿ ಸರ್ಕಾರವು ವೃದ್ಧಾಪ್ಯದಲ್ಲಿ ಪ್ರತಿ ತಿಂಗಳು 3,000 ರೂಪಾಯಿಗಳನ್ನು ನೀಡುತ್ತದೆ. ಜೀವನದ ಸಂಧ್ಯಾಕಾಲದಲ್ಲಿ ಅಲ್ಪ ಪ್ರಮಾಣದ ಹಣವೂ ಕೂಡ ಊರುಗೋಲಾಗಬಹುದು. ಚಂದಾದಾರರು 60 ವರ್ಷಕ್ಕಿಂತ ಮೊದಲೇ ಆಕಸ್ಮಿಕ ಮರಣ ಹೊಂದಿದ್ದಾರೆ.

ಶಿಕಾರಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ವಾಣಿ ಹರಿಕೃಷ್ಣ ಅವರ ಕಂಠದಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವಿತ್ತು, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇತ್ತು. ಜಯಂತ್ ಕಾಯ್ಕಿಣಿಯವರ ಮತ್ತೊಂದು ಹಾಡು ಇದೀಗ. ಮನೋಮೂರ್ತಿಯವರ ಸಂಗೀತವಿದೆ, ರಾಜೇಶ್ ಕೃಷ್ಣನ್ ಅವರ ಧ್ವನಿ ಇದೆ. ಚಿತ್ರ ಪಾರಿಜಾತ.

ಕಾರ್ತಿಕ್ ಅವರ ಸ್ವರದಲ್ಲಿ ರೋಮಿಯೋ ಚಿತ್ರದಿಂದ ಇದಾಗಿದೆ ಅನ್ನ ಕೇಳಿದ್ರಿ. ಸಂತು ಅವರ ಸಾಹಿತ್ಯವಿತ್ತು, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇತ್ತು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಸಂತೋಷ್ ಬೆಂಕಿ ಹಾಡಿರುವ ಸಿಯು ಚಿತ್ರದ ಒಂದು ಹಾಡು. ಸಾಹಿತ್ಯ ಮತ್ತು ಸಂಗೀತ ಮಧುರ

ತೋಫಾನ್ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಈ ಒಂದು ಗೀತೆಗೆ ಧ್ವನಿ ಆಗಿದ್ದವರು ಕುನಾಲ್ ಗಾಂಜವಾಲ, ಸುನೀತಾ ಸಾರಥಿ ಹಾಗೂ ಶ್ರೀ ಚರಣ್. ಗೀತೆಯನ್ನು ಬರೆದಿದ್ದವರು ಜಯಂತ್ ಕಾಕಿಣಿ, ಸಂಗೀತ ಎಲ್ವಿನ್ ಜೋಶ್ವಾ.

ಅವಿನಾಶ್ ಚಬ್ಬಿ ಅವರ ಸ್ವರದಲ್ಲಿ ಗೀತೆಯನ್ನು ಹಾಗೂ ಸೋನು ನಿಗಮ್ ಅವರ ಕಂಠದಲ್ಲಿ ಸ್ನೇಹಿತರು ಚಿತ್ರದ ಗೀತೆಯನ್ನು ಕೂಡ ಆಲಿಸಿದ್ರಿ. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ. ನೈಸ್ ಯೋಜನೆ ಸಂತ್ರಸ್ತರಿಗೆ ಪರಿಹಾರ ನೀಡುವ ಕುರಿತಂತೆ ಚರ್ಚೆ. ಬೆಂಗಳೂರಿನಲ್ಲಿ 2027 ಫೆಬ್ರವರಿ 8 12 ಏರೋ ಇಂಡಿಯಾ 16 ಆವೃತ್ತಿ, ರಕ್ಷಣಾ ಸಚಿವಾಲಯ ಸ್ಪಷ್ಟನೆ. ಮೌಲ್ಯಾಧಾರಿತ ಶಿಕ್ಷಣವೇ ವಿಕಸಿತ ಭಾರತದ ಭದ್ರ ಅಡಿಪಾಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಮತ್ತು ಮೂರನೇ ದಿನಕ್ಕೆ ಕಾಲಿಟ್ಟ ಬಿಜೆಪಿಯ ಬಳ್ಳಾರಿ ಚಲೋ ಪಾದಯಾತ್ರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಸಭೆಯಲ್ಲಿ ಪ್ರಮುಖವಾಗಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆ, ರಾಜ್ಯದ ಬರ ಪರಿಶೀಲನೆ ಸೇರಿದಂತೆ ಚರ್ಚೆ ನಡೆಯಲಿದೆ. ಸಂಪುಟ ಸಭೆಯಲ್ಲಿ ನೈಸ್ ರಸ್ತೆ ನಿರ್ಮಾಣದ ವೇಳೆ ಪರಿಹಾರ ಸಿಗದ ರೈತರಿಗೆ ಪರಿಹಾರ ನೀಡುವ ಕುರಿತಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದ ಸಂಪುಟ ಉಪಸಮಿತಿ ವರದಿಯನ್ನು ಮಂಡಿಸಲು ನಿರ್ಧರಿಸಲಾಗಿದೆ. ಏಷ್ಯಾದ ಅತಿದೊಡ್ಡ ವೈಮಾನಿಕ ಪ್ರದರ್ಶನ ಏರೋ ಇಂಡಿಯಾದ 16 ಆವೃತ್ತಿ ಬೆಂಗಳೂರಿನಲ್ಲಿ 2027 ಫೆಬ್ರವರಿ 8 12 ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಯಲಹಂಕದ ವಾಯುನೆಲೆಯಲ್ಲಿ ನಡೆಯಲಿರುವ ಈ ವೈಮಾನಿಕ ಪ್ರದರ್ಶನದಲ್ಲಿ ಪ್ರಮುಖ ಜಾಗತಿಕ ಬಾಹ್ಯಾಕಾಶ ಮತ್ತು ರಕ್ಷಣಾ ಕಂಪನಿಗಳು, ನೀತಿ ನಿರೂಪಕರು, ತಂತ್ರಜ್ಞಾನ ತಜ್ಞರು, ಉದ್ಯಮ ಪಾಲುದಾರರು ಮತ್ತು ರಕ್ಷಣಾ ಪಡೆಗಳ ಸಿಬ್ಬಂದಿ ಭಾಗಿಯಾಗಲಿದ್ದಾರೆ. ಏರೋ ಇಂಡಿಯಾ 2027 ವೆಬ್ ಆಧಾರಿತ ಪೋರ್ಟಲ್ ಅಭಿವೃದ್ಧಿಪಡಿಸಲಾಗಿದೆ. 5 ಕಾಲ ನಡೆಯಲಿರುವ ಈ ವೈಮಾನಿಕ ಪ್ರದರ್ಶನಕ್ಕಾಗಿ ವಸ್ತು ಪ್ರದರ್ಶಕರ ನೋಂದಣಿ ಇಂದಿನಿಂದ ಆರಂಭವಾಗಲಿದೆ ಎಂದು ಸಚಿವಾಲಯ ಪ್ರಕಟಣೆ ತಿಳಿಸಿದೆ. ಗುಣಮಟ್ಟದ ಶಿಕ್ಷಣ ಮತ್ತು ಮೌಲ್ಯಾಧಾರಿತ ಶಿಕ್ಷಣವೇ ವಿಕಸಿತ ಭಾರತದ ಭದ್ರ ಅಡಿಪಾಯ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಹೊಸದಾಗಿ ನಿರ್ಮಿಸಲಾದ ನೂತನ ಶಾಲಾ ಕೊಠಡಿಗಳು ಹಾಗೂ ಪ್ರಾರ್ಥನಾ ಮಂದಿರ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಶಿಕ್ಷಣದ ಉದ್ದೇಶ ಕೇವಲ ಉತ್ತಮ ಅಂಕಗಳಿಸಿ ಉದ್ಯೋಗ ಪಡೆಯುವುದು ಅಲ್ಲ, ಜ್ಞಾನದೊಂದಿಗೆ ಬುದ್ಧಿವಂತಿಕೆ, ವಿಜ್ಞಾನದೊಂದಿಗೆ ಕರುಣೆ, ಯಶಸ್ಸಿನೊಂದಿಗೆ ಮೌಲ್ಯಗಳು ಹಾಗೂ ಕರ್ತವ್ಯ ಪ್ರಜ್ಞೆಯನ್ನು ಬೆಳೆಸುವುದಾಗಿರಬೇಕು ಎಂದು ಅಭಿಪ್ರಾಯಪಟ್ಟರು. ಕೃತಕ ಬುದ್ಧಿಮತ್ತೆ, ರೊಬೋಟಿಕ್ಸ್, ಜೈವಿಕ ತಂತ್ರಜ್ಞಾನ, ನವೀಕರಿಸಬಹುದಾದ ಇಂಧನ, ಬಾಹ್ಯಾಕಾಶ ತಂತ್ರಜ್ಞಾನ ಹಾಗೂ ಡಿಜಿಟಲ್ ತಂತ್ರಜ್ಞಾನದಂತಹ ಕ್ಷೇತ್ರಗಳು ವೇಗವಾಗಿ ಜಗತ್ತನ್ನು ಪರಿವರ್ತಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಶಾಲೆಗಳಲ್ಲಿ ವಿಜ್ಞಾನ ಮಾದರಿಗಳು, ನಾವೀನ್ಯತೆ ಯೋಜನೆಗಳನ್ನು ಉತ್ತೇಜಿಸಬೇಕು ಎಂದು ಕರೆ ನೀಡಿದ್ದಾರೆ. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಜಲಸಂಪನ್ಮೂಲ ಸಚಿವ ಚೆಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ನೀರಾವರಿ ಯೋಜನೆಗಳ ಸಮಸ್ಯೆಯ ಬಗ್ಗೆ ಚರ್ಚಿಸಲು ದೆಹಲಿಗೆ ತೆರಳಿದ್ದಾಗಿ ತಿಳಿಸಿದ್ದಾರೆ. ನ್ಯಾಯಾಲಯದ ಹೋರಾಟದ ಮೂಲಕ ತಮಿಳುನಾಡಿಗೆ 12,000 ಕ್ಯೂಸೆಕ್ ಬದಲಿಗೆ 9,000 ಕ್ಯೂಸೆಕ್ ಆದೇಶ ಪಡೆದಿರುವುದಾಗಿ ಸಮರ್ಥಿಸಿಕೊಂಡಿದ್ದಾರೆ. ರೈತರ ರಕ್ಷಣೆಯೇ ತಮ್ಮ ಜವಾಬ್ದಾರಿ ಎಂದು ಹೇಳಿದ್ದಾರೆ. ರಾಜ್ಯದ ಅಣೆಕಟ್ಟೆಗಳ ವೆಬ್ಸೈಟ್ ಹ್ಯಾಕ್ ಬಗ್ಗೆ ಸೈಬರ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೆಪಿಸಿಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಅಮಾನತುಗೊಂಡಿರುವ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಸಾಹುಕಾರ್ ಶಿವಶಂಕರಪ್ಪ ಅವರಿಗೆ ಇಂದು ಸಿಐಡಿ ನೋಟಿಸ್ ಜಾರಿ ಮಾಡಿದೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ನಿರ್ದೇಶನ ನೀಡಿದೆ. ಎರಡನೇ ಬಾರಿ ಸಮನ್ಸ್ ಜಾರಿ ಮಾಡಲಾಗಿದ್ದು, ಈ ಹಿಂದೆ ಸಿಐಡಿ ಅಧಿಕಾರಿಗಳ ಮುಂದೆ ಅವರು ವಿಚಾರಣೆಗೆ ಹಾಜರಾಗಿದ್ದರು. ಪ್ರಕರಣದ ಪ್ರಮುಖ ಆರೋಪಿಗಳಾದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮತ್ತು ಆರೋಪಿ ಬಿಜೆಪಿ ನಾಯಕ ಬಸವರಾಜ್ ಕನ್ನಾಲೆ ಬಂಧನದ ಬಳಿಕ ಎರಡನೇ ಬಾರಿಗೆ ವಿಚಾರಣೆಗೆ ಆಗಮಿಸುವಂತೆ ನೋಟಿಸ್ ನೀಡಿರುವುದು ಮಹತ್ವ ಪಡೆದುಕೊಂಡಿದೆ. ಶಿವಶಂಕರಪ್ಪ ಬಂಧನದಿಂದ ರಕ್ಷಣೆ ಕೋರಿ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು, ಶೀಘ್ರವೇ ತೀರ್ಪು ಪ್ರಕಟಿಸುವ ನಿರೀಕ್ಷೆಯಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾಸೇವಾ ಅಭಿಯಾನಕ್ಕೆ ಶನಿವಾರ

0: ರಾಜ್ಯಾದ್ಯಂತ ಚಾಲನೆ ದೊರೆಯಲಿದೆ. ಪ್ರಜಾಸೇವಾ ಅಭಿಯಾನದಡಿ ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಎಂಬ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವನ್ನು ಚನ್ನಪಟ್ಟಣದಲ್ಲಿ ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಹಾಗೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಪಿ ಯೋಗೇಶ್ವರ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಜಾಸೇವಾ ಆಂದೋಲನ ಕಾರ್ಯಕ್ರಮವನ್ನು ಯಾವುದೇ ಲೋಪದೋಷಗಳಿಗೆ ಅವಕಾಶ ನೀಡದಂತೆ ಯಶಸ್ವಿಯಾಗಿ ಆಯೋಜಿಸಲು ಎಲ್ಲ ಇಲಾಖೆಗಳ ಅಧಿಕಾರಿಗಳು ಹಾಗೂ ವಿವಿಧ ಸಮಿತಿಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಜೆಪಿಯ ಬಳ್ಳಾರಿ ಚಲೋ ಪಾದಯಾತ್ರೆ ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಪರಿಶಿಷ್ಟರ ಕಲ್ಯಾಣಕ್ಕಾಗಿ ಮೀಸಲಾದ ಹಣವನ್ನು ಖಾತರಿ ಯೋಜನೆಗಳಿಗೆ ನೀಡಲಾಗುತ್ತಿದೆ ಎಂದು ದೂರಿದ್ದಾರೆ. ರೈತರ ಸಂಕಷ್ಟವನ್ನು ಪರಿಹರಿಸಲು ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ರೈತರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಚರ್ಚಿಸಲು ಮತ್ತು ಕೃಷಿ ಬಿಕ್ಕಟ್ಟಿಗೆ ಪರಿಹಾರ ಕಂಡುಕೊಳ್ಳಲು ವಿಧಾನಸಭೆಯ ವಿಶೇಷ ಅಧಿವೇಶನ ಕರೆಯಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಬಿಜೆಪಿ ಪಾದಯಾತ್ರೆಗೆ ಕಪ್ಪು ಬಾವುಟ ತೋರಿಸುವ ಬದಲು ರೈತರ ಸಮಸ್ಯೆ ಬಗೆಹರಿಸಲಿ ಎಂದು ತಿರುಗೇಟು ನೀಡಿದ್ದಾರೆ. ಮಳೆಯ ಅಭಾವ ಮತ್ತು ಅನಿಶ್ಚಿತ ವಾತಾವರಣದ ನಡುವೆಯೂ ಭವಿಷ್ಯದಲ್ಲಿ ತೆಂಗು ಅತ್ಯಂತ ಆಶಾದಾಯಕ ಬೆಳೆಯಾಗಲಿದೆ ಎಂದು ದಾವಣಗೆರೆ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ಬಸವನಗೌಡ ಎಂಜಿ ತಿಳಿಸಿದ್ದಾರೆ. ವಿಶ್ವ ತೆಂಗು ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮೌಲ್ಯವರ್ಧನೆ ಹಾಗೂ ಜಾಗತಿಕ ಮಾರುಕಟ್ಟೆ ಅವಕಾಶಗಳನ್ನು ಬಳಸಿಕೊಳ್ಳುವ ಮೂಲಕ ರೈತರು ಉತ್ತಮ ಆದಾಯ ಗಳಿಸಬಹುದು ಎಂದು ಹೇಳಿದ್ದಾರೆ. ಬರಗಾಲವನ್ನು ತಡೆಯುವ ಅತ್ಯುತ್ತಮ ಸಾಮರ್ಥ್ಯ ತೆಂಗಿನ ಮರಕ್ಕಿದೆ. ಆದ್ದರಿಂದ ರೈತರು ಕೇವಲ ಅಡಕೆಯನ್ನೇ ನೆಚ್ಚಿಕೊಂಡು ಏಕ ಬೆಳೆ ಬೆಳೆಯುವ ಬದಲು ತೆಂಗಿನ ಕೃಷಿಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಸಲಹೆ ನೀಡಿದ್ದಾರೆ. ಗ್ರಾಮೀಣ ವಿಭಾಗದ ಅಂಚೆ ಹಾಗೂ ಹಣಕಾಸು ಸೇವೆಗಳಿಗೆ ತೊಂದರೆಯಾಗುತ್ತಿದ್ದ ಹಿನ್ನೆಲೆಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮನವಿಗೆ ಸ್ಪಂದಿಸಿರುವ ಕೇಂದ್ರ ಸರ್ಕಾರ ರಾಜ್ಯದ 67 ಗ್ರಾಮೀಣ ಅಂಚೆ ಕಚೇರಿಗಳಿಗೆ ಬಿಎಸ್ಎನ್ಎಲ್ ಸಿಮ್ಗಳನ್ನು ಒದಗಿಸಿ ಸಕ್ರಿಯಗೊಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ 43, ಶಿವಮೊಗ್ಗದ 22 ಹಾಗೂ ಚಿಕ್ಕಮಗಳೂರಿನ 2 ಗ್ರಾಮೀಣ ಅಂಚೆ ಕಚೇರಿಗಳ ವ್ಯಾಪ್ತಿಯಲ್ಲಿ ಬಿಎಸ್ಎನ್ಎಲ್ ಹೊರತುಪಡಿಸಿ ಬೇರೆ ಖಾಸಗಿ ನೆಟ್ವರ್ಕ್ ಲಭ್ಯವಿರಲಿಲ್ಲ. ಬಿಎಸ್ಎನ್ಎಲ್ ಸಿಮ್ಗಳ ಕೊರತೆಯಿಂದಾಗಿ ಗ್ರಾಮೀಣ ಭಾಗದ ವೃದ್ಧರು, ರೈತರು, ವಿಧವೆಯರು ಹಾಗೂ ವಿಕಲಚೇತನರು ಪಿಂಚಣಿ ಮತ್ತು ಬ್ಯಾಂಕಿಂಗ್ ಸೇರಿದಂತೆ ವಿವಿಧ ಹಣಕಾಸು ಸೇವೆ ಪಡೆಯಲು ತೊಂದರೆ ಅನುಭವಿಸುತ್ತಿದ್ದರು. ನೈಋತ್ಯ ರೈಲ್ವೆಯ ಬೆಂಗಳೂರು ವಿಭಾಗದ ರೈಲ್ವೆ ರಕ್ಷಣಾ ಪಡೆಯು ರೈಲ್ವೆ ಹಳಿಯಲ್ಲಿ ಅತಿಕ್ರಮ ಪ್ರವೇಶವನ್ನು ತಡೆಗಟ್ಟುವ ಹಾಗೂ ಪ್ರಯಾಣಿಕರ ಸುರಕ್ಷತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕಳೆದ 2 ತಿಂಗಳ ಅವಧಿಯಲ್ಲಿ ಅತಿಕ್ರಮ ಪ್ರವೇಶದ 2,311 ಪ್ರಕರಣಗಳನ್ನು ದಾಖಲಿಸಿಕೊಂಡಿದೆ. 11,57,000 ರೂಪಾಯಿ ದಂಡ ಸಂಗ್ರಹಿಸಲಾಗಿದೆ ಎಂದು ನೈಋತ್ಯ ರೈಲ್ವೆಯ ಬೆಂಗಳೂರು ವಿಭಾಗದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಪ್ರಾಣೇಶ್ ತಿಳಿಸಿದ್ದಾರೆ. ರೈಲ್ವೆ ಹಳಿಯಲ್ಲಿ ಕಾನೂನು ಉಲ್ಲಂಘಿಸುವ ವ್ಯಕ್ತಿಗಳ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಉಡುತೊರೆ ಹಳ್ಳ ಬಳಿ ನಾಡ ಬಂದೂಕಿನಿಂದ ಕಡವೆಯನ್ನು ಕೊಂದು ಹೊತ್ತೊಯ್ಯುವಾಗ ಅರಣ್ಯ ಸಿಬ್ಬಂದಿಯನ್ನು ನೋಡಿ ಕಳ್ಳಬೇಟೆಗಾರರು ಪರಾರಿಯಾದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಅರಣ್ಯ ಇಲಾಖೆ ಇಂದು ಪ್ರಕಟಣೆ ಮೂಲಕ ಮಾಹಿತಿ ನೀಡಿದೆ. ಉಡುತೊರೆ ಹಳ್ಳ ಅಣೆಕಟ್ಟೆಯ ಹಿನ್ನೀರಿನಲ್ಲಿ ಅರಣ್ಯ ಸಿಬ್ಬಂದಿ ಗಸ್ತು ನಡೆಸುವಾಗ ನಾಲ್ವರು ಬೇಟೆಗಾರರು ನಾಡ ಬಂದೂಕು ಹಿಡಿದು ತಲೆ ಮೇಲೆ ಚೀಲ ಹೊತ್ತು ಬರುವುದನ್ನು ಕಂಡಿದ್ದಾರೆ. ಈ ವೇಳೆ ಕಳ್ಳಬೇಟೆಗಾರರು ಚೀಲ ಎಸೆದು ಪರಾರಿಯಾಗಿದ್ದಾರೆ. ಹನೂರು ಅರಣ್ಯ ವಲಯ ಸಿಬ್ಬಂದಿ ಆರೋಪಿಗಳ ಪತ್ತೆಗೆ ಶ್ವಾನದಳ ಬಳಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಸಂಕ್ಷಿಪ್ತ ಸುದ್ದಿ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಖಾಸಗಿ ಸಂಸ್ಥೆಯ ತಂತ್ರಜ್ಞಾನದಡಿ ಆಟೋಗಳಿಗೆ ಜಿಪಿಎಸ್ ಅಳವಡಿಸಿದ್ದ ಪ್ರಾಯೋಗಿಕ ಯೋಜನೆ ಯಶಸ್ವಿಯಾಗಿದೆ ಎಂದು ಆಯುಕ್ತ KN ರಮೇಶ್ ತಿಳಿಸಿದ್ದಾರೆ.

0: ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ. ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ, 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಜಾನುವಾರುಗಳ ಉತ್ತಮ ಆರೋಗ್ಯ ಕಾಪಾಡುವಲ್ಲಿ ಲಸಿಕೆಗಳ ಮಹತ್ವ ಕುರಿತಾಗಿ ಡಾ ಸುಮತಿ ಬಿಆರ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. 7:20 ಕೃಷಿ ರಂಗದಲ್ಲಿ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳು. ಶ್ರೋತೃಗಳಿಗೆ ಗಮನಿಸಿ, ದುಬೈನ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಹಾಂಕಾಂಗ್ ನಡುವೆ ನಡೆಯಲಿರುವ 2026 ಮಹಿಳೆಯರ ಏಷ್ಯಾಕಪ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆಯನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂದು ಸಂಜೆ 7:30 - 7:34, 7:45 - 8:45, 9:15 - 8:00 ಮುಕ್ತಾಯದವರೆಗೆ ಕೇಳಬಹುದು. ಇನ್ನು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ 7:45 ಸಿರಿಗಂಧ, 9:15 ಎಸ್ಜೆ ಶ್ರೀಕಾಂತ್ ಭಟ್ ಹಾಡಿರುವ ಭಾವಗೀತೆಗಳು. ಕನ್ನಡ ಭಾರತಿ ಕಾರ್ಯಕ್ರಮ ರಾತ್ರಿ 9:30, ಪದ್ಮಶ್ರೀ ಪುರಸ್ಕೃತರಾದ ಮಂಡ್ಯದ ಪುಸ್ತಕ ಮನೆಯ ಅಂಕೇಗೌಡ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಇವರೊಂದಿಗೆ ಡಾಕ್ಟರ್ ಮೈಸೂರು ಉಮೇಶ್. ಕನ್ನಡ ಭಾರತಿ, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00 ಕಾರ್ಯಕ್ರಮ ಆರೋಗ್ಯ ಸಂಚಿಕೆ, ಪೌಷ್ಟಿಕ ಆಹಾರದ ಅವಶ್ಯಕತೆ ಕುರಿತಾಗಿ ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಂದಿಗೆ ಸಂದರ್ಶನ. ನಂತರ ನೇತ್ರದಾನದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳ ಕುರಿತಾಗಿ ಡಾ ವರಲಕ್ಷ್ಮಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:03. ಇಷ್ಟೊತ್ತು ನಿಮ್ಮ ಜೊತೆ ಇದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ನಾಗರತ್ನ. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ಚಾವಲ್ ಸಬ್ಬಿ ಕುಚ್ ಖಾಯಾ ಔರ್ ಸಾಥ್ ಮೇ ದಹಿ
2: ಔರ್ ಸಲಾದ್ ಖಾಯಾ ಕಿ ನಹೀ ಖಾಯಾ
1: ವೋ ತೋ ಜರೂರಿ ಹೈ ಸಲಾದ್ ಕೆ ಬಿನಾ ತೋ ಮಜಾ ನಹೀ ಆತಾ ಖಾನೆ ಕಾ
3: ಔರ್ ಜಬ್ ಹಮ್ ನಾಶ್ತಾ ಕರ್ತೆ ಹೈ ತೋ ಅಂಕುರಿತ ಭೋಜನ್ ಭಿ ಹಮಾರೇ ಲಿಯೇ ಬಹುತ್ ಜರೂರಿ ಹೋತಾ ಹೈ ಕ್ಯೂಂಕಿ अच्छा पोषण जो है हमारे शरीर के लिए बहुत ज्यादा जरूरी है।
1: बिल्कुल बिल्कुल। और मैं तो अक्सर ऐसा करती हूँ ना कि अपने पोहे में थोड़ी सी अंकुरित मूंग की दाल है ना, और या कुछ इस तरीके की चीजें अंकुरित जो होते हैं चने होते हैं वो कुछ मिक्स करके अच्छे से एक नई तरीके की रेसिपी बना लेती हूँ। उसमें टमाटर वगैरह डाल के काट के बहुत अच्छा सा बन जाता है।
3: क्या
1: खाने में स्वाद होता ही है, स्वास्थ्य के लिए बहुत अच्छा होता है।
3: सबसे बड़ी बात है कि हमें जो भी खाना है वो स्वास्थ्य के लिए अच्छा होना चाहिए। और इन दिनों हम पोषण सप्ताह मना भी तो रहे हैं, और देखिए कहते हैं कि अगर बचपन में हमने पौष्टिक भोजन कर लिया है तो ताउम्र हम स्वस्थ रह सकते।
1: बिल्कुल, वो ग्लो जो होता है ना वो हमें बाहर से लाने की जरूरत
3: नहीं होती है कि हम बड़े ब्रांड के पाउडर क्रीम काजल ढूंढते हैं बाहर जा जाके, खासतौर से महिलाएं। और जब हम मेकअप से जो है लिपा पुता चेहरा लेकर बाहर निकल तो जाती है, लेकिन असलियत तो सामने आ ही जाती है। आपके भीतर जो चल रहा है वो सामने आ जाता है।

0: Akashvani FM Rainbow 101.3 MHz Musically yours.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 3:31. ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕನ್ನಡ ಕಾಮನಬಿಲ್ಲು ಹೊಂ ಬಿಸಿಲು ಆರಂಭ ಆಗ್ತಾ ಇದೆ. ಪ್ರಶ್ನೆಗಳನ್ನು ನಾವು ಕೇಳ್ತೀವಿ, ಸರಿ ಉತ್ತರವನ್ನು ನೀವು ನಮಗೆ ವಾಟ್ಸಪ್ ಮಾಡಿ 9480909013 ನಮ್ಮ ವಾಟ್ಸಪ್ ಸಂಖ್ಯೆ. ಕರೆ ಮಾಡಿ ಉತ್ತರ ತಿಳಿಸ್ಬೋದು 0800888102 06. ಪ್ರಶ್ನೆ ಯಾವ ರೀತಿಯಾಗಿದೆ ಅಂತ ಅಂದರೆ, ಜನಸಂಖ್ಯೆ ಆಧಾರದ ಮೇಲೆ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಕೊಡಗು, ಸರಿನಾ ತಪ್ಪಾ ಅನ್ನೋದು ನಮ್ಮ ಪ್ರಶ್ನೆ. ಜನಸಂಖ್ಯೆ ಆಧಾರದ ಮೇಲೆ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಕೊಡಗು, ಸರಿನಾ ತಪ್ಪಾ? ಬೇಗ ಬೇಗ ಉತ್ತರವನ್ನು ವಾಟ್ಸಪ್ ಮಾಡಿ ಅಥವಾ ಕರೆ ಮಾಡಿ ತಿಳಿಸ್ಕೊಡಿ. ಕೇಳ್ತಾ ಇರಿ ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಹೊಂಬೆಸಿಲು ಕನ್ನಡ ಕಾಮನಬಿಲ್ಲು.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಹೋಮ್ ಬೆಸಲ್ನಲ್ಲಿ ನಾವಿದ್ದೀವಿ. ಪ್ರಶ್ನೆಯನ್ನ ಕೇಳಿದ್ವಿ, ಸಾಹುಕಾರ ವಿಜಯಪ್ರಕಾಶ್ ಅವರ ದನಿಯಲ್ಲಿ ಗೀತೆ ಮೂಡಿ ಬಂತು ಅಂಜನಿ ಪುತ್ರ ಚಿತ್ರದಿಂದ. ರವಿ ಬಸ್ರೂರವರ ಸಂಗೀತ ಸಂಯೋಜನೆ, ಕೆ ಕಲ್ಯಾಣ ಅವರ ಸಾಹಿತ್ಯ ರಚನೆ. ಜನಸಂಖ್ಯೆ ಆಧಾರದ ಮೇಲೆ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಕೊಡಗು, ಸರಿನಾ ತಪ್ಪಾ? ತುಂಬಾ ಜನ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ, ಜನಸಂಖ್ಯೆ ಆಧಾರದ ಮೇಲೆ, ವಿಸ್ತೀರ್ಣದ ಆಧಾರದ ಮೇಲೆ ಯಾವುದು ಅಂತ ಹೇಳಿ. ಅದಕ್ಕಾಗಿ ತಪ್ಪು ಉತ್ತರಗಳು ಕೂಡ ಸಿಕ್ಕಾಪಟ್ಟೆ.

ಬಂದಿದೆ. ಸರಿಯಾದ ಉತ್ತರವನ್ನ ಕಳಿಸಿರೋರು ಜಗದಾಂಬಿಕಾ ಹಂಸವೇಣಿ, ದಿಲೀಪ್ ಕಲ್ಯಾಣಕರ್ ವಿಜಯನಗರ್, ರಾಧಾಕೃಷ್ಣ ಚಲ್ಲಹಳ್ಳಿ, ಶ್ರೀ ಲಕ್ಷ್ಮೀ ಗುರುರಾಜ್ ಟೆಲಿಕಾಂ ಲೇಔಟ್, ಸೋಮಶೇಖರ್ ಶಾಮನೂರು, ಸುಧಾಮೂರ್ತಿ ಕೆಹಳ್ಳಿ, ಬಿಂದು ಪ್ರಕಾಶ್ ಬೆಂಗಳೂರು, ನಾಗಪಟ್ಟಿ ಪಾಟೀಲ್ ಸಾಗರ, ಮಂಜುನಾಥ್ ಲಗ್ಗೆರೆ, ಹೆಚ್ಆರ್ ರುದ್ರಸ್ವಾಮಿ, ಚಿಕ್ಕಮಗಳೂರು, ಹೊನ್ನೂರೋಲಿ, ಹನುಮಂತ್ಪುರ ಸೇರಿದಂತೆ ಅನೇಕರು ಸರಿ ಉತ್ತರಗಳನ್ನ ಕಳಿಸಿದ್ದೀರಾ. ಯಾರ ಉತ್ತರ ಸರಿ ಅಂತಿದೆ, ಯಸ್ ಸರಿ ಅನ್ನೋದು ಸರಿಯಾದ ಉತ್ತರ, ಅವರೆಲ್ಲರಿಗೂ ಕೂಡ ಚಪ್ಪಾಳೆ ಅಭಿನಂದನೆ. ಹೌದು, ಜನಸಂಖ್ಯೆ ಆಧಾರದ ಮೇಲೆ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಕೊಡಗು ಜಿಲ್ಲೆ. ಜನಸಂಖ್ಯೆ ಆಧಾರದ ಮೇಲೆ, ವಿಸ್ತೀರ್ಣದ ಆಧಾರದ ಮೇಲೆ ಬೆಂಗಳೂರು ನಗರ ಜಿಲ್ಲೆ ಚಿಕ್ಕ ಜಿಲ್ಲೆ ಆಗುತ್ತೆ ವಿಸ್ತೀರ್ಣದ ಮೇಲೆ. ಸೊ ಎರಡೂ ಕನ್ಫ್ಯೂಸ್ ಆಗಿ ಕೆಲವರು ತಪ್ಪು ತಪ್ಪು ಉತ್ತರನೂ ಕೂಡ ಕೊಟ್ಟಿದ್ದೀರಾ, ತಪ್ಪು ತಪ್ಪು ಅಂತ. ಇಟ್ ಈಸ್ ರೈಟ್, ಜನಸಂಖ್ಯೆ ಆಧಾರದ ಮೇಲೆ ಕರ್ನಾಟಕ ಅತಿ ಚಿಕ್ಕ ಜಿಲ್ಲೆ ಕೊಡಗು. ಈಗ ಮತ್ತೊಂದು ಪ್ರಶ್ನೆಯನ್ನು ಕೇಳುವಂತಹ ಸಮಯ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಮುಂದೆ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಯಾರ್ಯಾರಿಗೆ ಗಣೇಶನ ಹೆಸರುಗಳು ಎಷ್ಟೆಷ್ಟು ಗೊತ್ತು ಅನ್ನೋದಕ್ಕೆ ಗಣೇಶನ ಐದು ಇತರ ಹೆಸರುಗಳನ್ನು ಹೇಳಿ. ವಿನಾಯಕ ಏನೇನೋ ಹೇಳ್ತೀರಾ, ಟೈಪ್ ಮಾಡ್ತೀರಾ, ಸರಿಯಾದ ಉತ್ತರಗಳನ್ನು ಐದು ಅಥವಾ ಐದಕ್ಕಿಂತ ಹೆಚ್ಚು ಕೂಡ ಕಳಿಸ್ಬೋದು. ನೀವೇನಾದ್ರು ಗಣೇಶನ ಹೆಸರಿನ ಸ್ತೋತ್ರಗಳನ್ನೇ ಬಾಯಿಪಾಠ ಮಾಡಿದರೆ ಗಣೇಶನ ಇತರೆ ಹೆಸರುಗಳು ಐದು, ಮಿನಿಮಮ್ ಐದು, ಮ್ಯಾಕ್ಸಿಮಮ್ ಎಷ್ಟಾದ್ರು ಬರೀವಿ, ಓಕೆ. ಗರಿಷ್ಠ ಏನು ಮಿತಿ ಇಲ್ಲ ನಮಗೆ, ನಂಬರ್ಸ್ ಲೆಕ್ಕ ಇಲ್ಲ. ಬೇಗ ಬೇಗ ಯಾರು ಕಳಿಸ್ತೀರಾ ಉತ್ತರ ನೋಡೋಣ. ಕೇಳ್ತಾರೆ ಇದು ಆಕಾಶವಾಣಿ FM ರೇನ್ಬೋ ಕನ್ನಡ, ಕಾಮನಬಿಲ್ಲು, ಹೊಂಬಿಸಿಲೋ.

ಪ್ರಶ್ನೆ ಕೇಳಿದ್ವಿ, ಗಣೇಶನಿಗೆ ಇರುವ ಇತರೆ 5 ಹೆಸರುಗಳು ಹೇಳಿ ಅಂತ. 108 ಹೆಸರುಗಳಿದೆ, ಅವುಗಳನ್ನು ಎಷ್ಟೋ ನೆನ್ಪಿಟ್ಕೊಳ್ಬಹುದು, ಅದ್ರಲ್ಲಿ 5 ಹೇಳೋದೇನು ಸಿಂಪಲ್ ಅಲ್ವಾ ಅಂತ ಹೇಳಿ ಸಾಕಾ ಜನ ಸರಿ ಉತ್ತರಗಳನ್ನ ಕಳಿಸಿ ಕೊಟ್ಟಿದ್ದಾರೆ. ಗುರುರಾಜ್ ಕುಟುಂಬ, ವಿರೂಪಾಕ್ಷಪುರ, ಅನಿಲ ಭೀಷ್ಟನವರ ಶಮನೇವಾಡಿ ಮಲ್ಲಾಡಿಹಳ್ಳಿ, ಶ್ವೇತಾ ಎಸ್ರಾವ್ ಸುಳ್ಯದಿಂದ ಮಂಗಳ ಮೈಸೂರು, ಉಸ್ಮಾನ್ ಸುಳ್ಯ, ಸುರೇಂದ್ರ ಕುಂದಾಪುರ, ಚಂದ್ರಕಾಂತ್ ಹವಾಲ್ದಾರ ಅವರು ಸಂದೇಶವನ್ನು ಕಳಿಸ್ತಾರೆ, ಸುಮಿತ್ರಾ ಸಂಡೂರು, ಬಿಎಂ ವಿಶ್ವನಾಥ್ ರಾಮಸಾಗರ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಸುಬ್ರಹ್ಮಣ್ಯ ಜಯಂತ್ ಸೇರಿದಂತೆ ಅನೇಕರು ಸರಿ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದೀರಾ. ಅಂದರೆ ಸುಬ್ರಹ್ಮಣ್ಯ ಜಯಂತ್ ಅವರು ಸೇರಿದಂತೆ ಬೇರೆಯವರೆಲ್ಲ, ಏಕದಂತ, ವಿಘ್ನೇಶ್ವರ, ವಿನಾಯಕ, ಗಜಾನನ, ಲಂಬೋದರ, ಸುಮುಖ, ಗೌರಿಪುತ್ರ, ಅನೇಕ ಹೆಸರುಗಳನ್ನು, ವಕ್ರತುಂಡ, ಗಜಾನನ, ಯಾವೆಲ್ಲ ಹೆಸರುಗಳನ್ನು ಕಳಿಸಿದ್ರೆ ಒಮ್ಮೆ ಕಣ್ಣಾಡಿಸಿಬಿಡಿ. ನಾವು ಹೇಳಿದೆಲ್ಲ ನೀವು ಕಳಿಸಿದ್ರಲ್ಲಿದ್ದರೆ ನಿಮ್ಮ ಹೆಸರು ಕೂಡ, ಅಂದರೆ ಸರಿ ಉತ್ತರ ಕೊಟ್ಟವರ ಹೆಸರಲ್ಲೂ ಕೂಡ ಇರುತ್ತೆ. ಗಜಮುಖ, ಓಕೆ, ಗಜವದನ, ಲಂಬೋದರ, ಎಲ್ಲವೂ ಕೂಡ ಸರಿ ಉತ್ತರಗಳೇ. ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದೀರಾ, ನಿಮ್ಮೆಲ್ಲರಿಗೂ ಅಭಿನಂದನೆ. ರಘು ದೀಕ್ಷಿತ್ ಅವರ ದನಿಯಲ್ಲಿ ಬ್ಯೂಟಿಫುಲ್ ಮನಸ್ಸುಗಳು, ಚಿತ್ರದಿಂದ ಸೋರುತ್ತಿಹುದು ಮನೆಯ ಮಾಳಿಗೆ, ರಘು ದೀಕ್ಷಿತ್ ಅವರ ಸಂಗೀತ ಸಂಯೋಜನೆ, ಸಂತ ಶಿಶುನಾಳಿ ಶರೀಫ್ ಅವರ ಸಾಹಿತ್ಯ. ಗೀತೆಯನ್ನು ಕೇಳಿದ್ರಿ, ನಾವಿದ್ದೀವಿ ಹೊಂ ಬೆಸ್ಸಲಿನ, ಇದು ಕನ್ನಡ ಕಾಮನಬಿಲ್ಲು. ಗೀತೆಯ ರೂಪದಲ್ಲಿ ಪ್ರಶ್ನೆ ಮೂಡಿ ಬರ್ತಾ ಇದೆ, ಗೀತೆಯನ್ನು ಕೇಳಿಸ್ಕೊಳ್ಳಿ, ಆಮೇಲೆ ಪ್ರಶ್ನೆ ಏನು ಅಂತ ಹೇಳ್ತೀವಿ. ನಾವು ಹೆಸರು ಹೇಳಿದ್ವಿ, ನಮ್ಮ ಹೆಸರು ಹೇಳಲಿಲ್ಲ. 50 ಹೆಸರನ್ನ ಹೇಳ್ಕೊಂಡೆ ಕುತ್ಕೊಂಡ್ರೆ ಎಷ್ಟು ನಿಮಿಷ ಆಗುತ್ತೆ? ಅಲ್ಲೋ ಇಲ್ಲೋ ಇಲ್ಲೋ ಒಂದು ಕಡೆ ಒಂದ್ಸಲ ಬರುತ್ತೆ. ತಾಳಿದವನು ಬಾಳಿಯನ್ನು, ಸಮಾಧಾನ ಇರಬೇಕು. ದಾನಕ್ಕಿಂತ ದಾನ ಶ್ರೇಷ್ಠ ದಾನ ಸಮಾಧಾನ. ಓಕೆ, ಏನೋಪ್ಪ, ಆ ದಾನ ನಮಗೆ ಕೊಡ್ತಿರೋ ಅಥವಾ ನೀವು ತಗೋತಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾವಂತೆ ಯಾವಾಗಲೂ ಸಮಾಧಾನವಾಗಿ ಇರಬೇಕು. ಹಾಡು ಕೇಳಿದ್ರಲ್ಲ, ಇದು ಯಾವ ಚಿತ್ರದ ಗೀತೆ ಅನ್ನೋದು ನಮ್ಮ ಪ್ರಶ್ನೆ. ಉತ್ತರ ಗೊತ್ತಿದ್ರೆ ಕರೆ ಮಾಡಬಹುದು 0800222206. ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ಬೋದು, 9480901013 ನಮ್ಮ ಸಂಖ್ಯೆ. ನಿಮ್ಮ ಉತ್ತರ ಏನು, ನೀವ್ಯಾರು, ನಿಮ್ಮ ಊರು ಯಾವುದು, ಇಷ್ಟನ್ನು ಟೈಪ್ ಮಾಡಿ.

0: ವಾಟ್ಸಪ್ ಮಾಡಿ ಕೇಳ್ತಾರಿ. ಇದು ನಿಮ್ಮನೆ ಚಿನ ಚುಮೆ ಚಿನ ಕನ್ನಡ ಕಾಮ್ರವಿಲೋ ಹೊಂಬೆಸಿಲೋ ಬರ್ಲಿ ಭರ್ಜರಿ ಉತ್ತರ.
1: Leader!

ಭರ್ಜರಿ ಚಿತ್ರದಿಂದ ಗೀತೆಯನ್ನು ಕೇಳಿದ್ವಿ. ಶಶಾಂಕ್ ಶೇಷಗಿರಿಯವರ ದನಿಯಲ್ಲಿ ಭರ್ಜರಿಯಾಗಿ ಮೂಡಿಬಂತು. ವಿಹಾರಿ ಕೃಷ್ಣ ಅವರ ಸಂಗೀತ ಸಂಯೋಜನೆ, ಚೇತನ್ ಕುಮಾರ್ ಅವರ ಸಾಹಿತ್ಯ ರಚನೆ. ಸಾಕ ಜನ ನಾವು ಕೇಳಿದ ಪ್ರಶ್ನೆಗೆ ಹಾಡು ಯಾವುದು ಅಂತ ಕಂಡುಹಿಡ್ಕೊಂಡು ಸಿನಿಮಾ ಯಾವುದು ಅಂತಲೂ ಕೂಡ ಸರಿಯಾಗಿ ಕಂಡುಹಿಡಿದು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಸುಭಾನ್ ಕೋರಿ ಹಂಪಾಸಾಗರದಿಂದ ಸುಬ್ರಹ್ಮಣ್ಯ ಜಯಂತ್ ಅವರು. ಹಾಗೂ ಉತ್ತರ ಗೊತ್ತು ಅಂದರೆ ಹೇಳೋದಿಲ್ಲ ಅಂತೆ. ಏನಿದು ಗೊತ್ತಿಲ್ಲಪ್ಪ ನಂಗಂತೂ, ಯಾಕೆ ಹೇಳೋಲ್ಲ ಅಂತ ಹೇಳಿ. ಕೆಲವರು ಹೆಂಗೆ ಅಂದರೆ ಇಲ್ಲಿ ನಮ್ಮ ಉತ್ತರ ಕೊಟ್ಟರು ನಾವು ಹೆಸರೇ ಹೇಳ್ತಿಲ್ಲ ಅಂತ ನಮ್ಮ ಜಗಳ ಆಡ್ತಾ ಇದ್ರೆ ನಮ್ಮ ಜೊತೆ. ಕೆಲವರು ಹಾಡ್ ಚೆನ್ನಾಗಿದೆ ಮೇಡಮ್ ಅಂತ ಕಳಿಸ್ತಾರೆ, ನಮ್ಮ ಹೆಸರೇ ಕೇಳ್ತಿಲ್ಲ ಅಂತ ಕೇಳ್ತಾರೆ. ಹಾಗಿದೆ ಅಂತ ನೀವು ಸಂದೇಶ ಕಳಿಸಿದ್ದೀರಾ ಅಂತ ನಿಮ್ಮ ಹೆಸರು ಹೇಳಿದ್ರೆ ಉತ್ತರ ಕೊಟ್ಟವ್ರು ನನ್ನ ಜೊತೆ ಅಷ್ಟೇ. ಇನ್ನೂ ಜೋರು ಜಗಳ ಮಾಡಿಬಿಡ್ತಾರೆ. ಮುಂದೆ ಮ್ಯೂಸಿಕ್ ಬಿಟ್ಟನ್ನು ಕೇಳಿಸಿದ್ವಿ.

ಯಾವ ಸಿನಿಮಾ ಗೀತೆ ಅಂತ ಪ್ರಶ್ನಿಸಿದ್ದಕ್ಕೆ ಸರಿಯಾದ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದಾರೆ. ಎನ್ನ ಪ್ರಸಾದ್ ರಾಜಾಜಿನಗರ್, ನೇತ್ರ ಕೆಂಗೇರಿ, ಬಿಂದು ಪ್ರಕಾಶ್ ಬೆಂಗಳೂರು, ಜಯಶ್ರೀ ಸುನಿಲ್ ರಾಜಾಜಿನಗರ್, ಎನ್ಜಿ ಬಸವರಾಜು ಚಿತ್ರದುರ್ಗ, ಪ್ರಸನ್ನ ಕುಮಾರ್ ದಾವಣಗೆರೆ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ, ಹಸನ್ ಸಾಬ್ ಹನುಮಂತಪುರದಿಂದ. ನಿಮ್ಮೆಲ್ಲರಿಗೂ ಕೂಡ ಚಪ್ಪಾಳಿಯ ಅಭಿನಂದನೆ. ಗೊಂಬೆಗಳ ಲವ್ ಚಿತ್ರದ ಗೀತೆ. ಕೆಲವರು ಗೊಂಬೆಗಳ ಲವ್ ಅಂತ ಬರೆಯೋ ಬದಲು ಗೊಂಬೆಗಳ ಪ್ರೀತಿ ಅಂತ ಬರೆದು ಕಳಿಸ್ಬಿಟ್ಟಿದ್ದೆ. ಒಬ್ರು ಯಾರೋ ಅವ್ರ ಹೆಸರು ಹೇಳಿದ್ದೀನಿ ಅನ್ಕೋತೀನಿ. ಪರವಾಗಿಲ್ಲ, ಲವ್ ಪ್ರೀತಿ ಪ್ಯಾರ್ ಇಷ್ಕ ಮೊಹಬ್ಬತ್ ಎಲ್ಲ ಒಂದೇ ಅನ್ಕೊಂಡು ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಅರ್ಜೆಂಟಲ್ಲಿ ಬೇಗ ಬೇಗ ಕಳಿಸ್ಬಿಡ್ಬೇಕು ಅಂತ ನಿಮ್ಮ ಹತ್ರನೂ ಕನ್ಸಿಡರ್ ಮಾಡಿದ್ವಿ. ಗೊಂಬೆಗಳ ಲವ್ ಚಿತ್ರದ ಗೀತೆ ಅದು ಪ್ರೇಮವೇ ಜೀವ. ಮುಂದೆ ಅದೇ ಗೀತೆ ನಿಮಗೆ ಪೂರ್ತಿಯಾಗಿ ಪ್ರಸಾರ ಆಗುತ್ತೆ. ಚಿನ್ಮಯಿ ಮತ್ತು ಹರಿಶರಣ್ ಅವರ ದನಿಯಲ್ಲಿ, ಶ್ರೀನಾಥ್ ವಿಜಯ್ ಅವರ ಸಂಗೀತ ಸಂಯೋಜನೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆಯಲ್ಲಿ. ಮತ್ತೊಂದು ಪ್ರಶ್ನೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇದ್ದೀರಾ? ಇದು ಆಕಾಶವಾಣಿ ಫ್ರಮ್ ರೇನ್ಬೋ ಕನ್ನಡ, ಕಾಮನಬಿಲ್ಲು ಹೊಂಬೆಸಿಲು. ಪ್ಯಾರೆ ಲಾಲ್ ರಾಮ್ ಪ್ರಸಾದ್ ಶರ್ಮಾ ಜೊತೆ ಬಾಲಿವುಡ್ ಸಂಗೀತ ಲೋಕದ ಮತ್ತೊಬ್ಬ ದಿಗ್ಗಜರ ಹೆಸರು, ತಂತಾನಾಗೆ ಮ್ಯೂಸಿಕ್ ಡೈರೆಕ್ಟರ್ ಅನ್ನೋ ಹೆಸರು ಜೊತೆ ಸೇರ್ಕೊಂಡ್ಬರುತ್ತೆ. ಅವ್ರು ಯಾರು, ಆ ಹೆಸರು ಏನು ಅನ್ನೋದು ನಮ್ಮ ಪ್ರಶ್ನೆ. ನಿಮ್ಮ ಉತ್ತರ ಏನು ಅನ್ನೋದನ್ನು 9408090103 ಕರೆ ಮಾಡಬಹುದಾದ್ರೆ 0800228120 ತಿಳಿಸ್ಕೊಡ್ಬಹುದು. ಕೇಳ್ತಾ ಇರೋ ಆಕಾಶವಾಣಿ ಫ್ರಮ್ ರೇನ್ಬೋ ಕನ್ನಡ, ಕಾಮನಬಿಲ್ಲು ಹೊಂಬೆಸಿಲು.

ಪ್ರೇಮವೇ ಜೀವ, ಪ್ರೇಮವೇ ದೈವ, ಪ್ರೇಮವೇ ಬದುಕಲ್ವಾ, ಪ್ರೀತಿ ಬಿಟ್ರಿ ಇವರೇನಿದೆ ಜೀವನದಲ್ಲಿ ಅಂತ ಕೇಳ್ತಾ ಇದ್ದೀವಿ. ಎಲ್ಲರೂ ಅದನ್ನು ಕೇಳೋದು ಹೇಳೋದೆ, ಆದರೆ ಪ್ರೀತಿಯಿಂದ ಇರೋದೇ ಕಷ್ಟ ಅನಿಸ್ಬಿಡ್ತಿದೆ ಕೆಲವೊಮ್ಮೆ ಅಲ್ವಾ. ಪ್ಯಾರಲಾಲ್ ರಾಮ್ ಪ್ರಸಾದ್ ಶರ್ಮಾ ಜೊತೆ ಬಾಲಿವುಡ್ ಸಂಗೀತ ಲೋಕದ ಮತ್ತೊಬ್ಬ ದಿಗ್ಗಜರ ಹೆಸರು ತಂತಾನೇ ಸೇರ್ಕೊಂಡು ಬಂದ್ಬಿಡುತ್ತೆ. ಅವರಿಬ್ಬರ ಕಾಂಬಿನೇಷನ್ನ ಮ್ಯೂಸಿಕ್ ಕಂಪೋಸಿಷನ್ ಅಬಬ್ಬಾ ವಾವ್ ಅನ್ನೋ ರೀತಿ ಇರುತ್ತೆ. ಆ ಇನ್ನೊಬ್ಬರ ಹೆಸರೇನು ಆ ಜೋಡಿಗೆ, ಅಂದರೆ ಪ್ಯಾರಲಾಲ್ ಅವರ ಹೆಸರಿಗೆ ಜೊತೆಯಾಗಿ ಜೋಡಿಯಾಗಿ ಬರುವಂಥ ಇನ್ನೊಂದು ಸಂಗೀತ ನಿರ್ದೇಶಕರ ಮತ್ತೊಬ್ಬರ ಹೆಸರೇನು ಅಂತ ಕೇಳಿದ್ವಿ. ಸಾಕಷ್ಟು ಜನ ಸರಿ ಉತ್ತರ ಕಳಿಸಿಕೊಟ್ಟಿದ್ದಾರೆ. ರಘುನಾರಾಯಣ್ ಬೆಂಗಳೂರು, ಚಂದ್ರಪ್ಪ ಉತ್ತರಹಳ್ಳಿ, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆ, ಮೊಹಮ್ಮದ್ ಉಮರ್ ರಾಯಚೂರು, ವಾಸಿಮ್ ಅಲಿ ಜಗಳೂರು, ಸುಮಿತ್ರ ಸಂಡೂರು, ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರು, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರ, ಎಂ ಮಲ್ಲಿಕಾರ್ಜುನಯ್ಯ ದಾವಣಗೆರೆ, ಶ್ರೀಮಂತ ಹೊಸಮನೆ ಬೀದರ್, ರೂಪ ಪಾಂಡುರಂಗರಾವ್ ಚಿತ್ರದುರ್ಗ ಸೇರಿದಂತೆ ಅನೇಕರು ಸರಿ ಉತ್ತರವನ್ನು ಕಳಿಸಿದ್ರ. ಯಾರೆಲ್ಲ ಲಕ್ಷ್ಮೀಕಾಂತ್ ಅಂತ ಕಳಿಸಿದ್ದೀರಾ, ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ. ಲಕ್ಷ್ಮೀಕಾಂತ್ ಶಾಂತಾರಾಮ್ ಕುಡಾಲ್ಕರ್ ಇವರ ಹೆಸರು ತಂತಾನೇ ಬರುತ್ತೆ. ಸೊ ಲಕ್ಷ್ಮೀಕಾಂತ್ ಮತ್ತು ಪ್ಯಾರಲಾಲ್ ಅವರ ಹೆಸರು ಸೇರಿ ಪ್ಯಾರಲಾಲ್ ಲಕ್ಷ್ಮೀಕಾಂತ್ ಅನ್ನೋದು ಕೂಡ ಜೊತೆ ಜೊತೆಯಾಗಿ ನಮ್ಮ ರಾಜನ್ ನಾಗೇಂದ್ರ ಅವರ ಥರ ಇವರು ಕೂಡ ಅದ್ಭುತವಾದಂತಹ ಜೋಡಿ. ಯಾರೆಲ್ಲ ಸರಿ ಉತ್ತರ ಕೊಟ್ರಿ ನಿಮ್ಮೆಲ್ಲರಿಗೂ ಅಭಿನಂದನೆ. ಕೊನೆಯದಾಗಿ ಚೌಕಾ ಚಿತ್ರದಿಂದ ವಿಜಯ್ ಪ್ರಕಾಶ್ ಅವರ ದನಿಯಲ್ಲಿ ಅಲ್ಲಾಡ್ಸ್ ಅಲ್ಲಾಡ್ಸ್ ಹಾಡು ಬರ್ತಾ ಇದೆ. ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ, ಯೋಗರಾಜ್ ಭಟ್ ಅವರ ಸಾಹಿತ್ಯ ರಚನೆ. ಯಾರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು, ಅಭಿನಂದನೆಗಳನ್ನು ತಿಳಿಸ್ತಾ ಇರೋದು. ಎಷ್ಟೊತ್ತು ನಿಮ್ಮ ಜೊತೆ ಆಗಿದ್ದದ್ದು, ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. 4 ಗಂಟೆಗೆ ವಿಶೇಷ ಕಾರ್ಯಕ್ರಮ ಸಂದಿಷ್ಟು ಸೋಲ್ಜರ್ ಮೂಡಿ ಬರಲಿದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ. ಕೇಳ್ತಾ ಇರಿ ಇದು ಆಕಾಶವಾಣಿ ಎಫ್ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು, ತುಂಬಾನೇ ಕಲರ್ಫುಲ್ಲು.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 5:32. ಆತ್ಮೀಯ ಶ್ರೋತೃಗಳಿಗೆಲ್ಲ ಸಂಜೆ ಪ್ರಸಾರ ಕಾರ್ಯಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ಆರ್ಜೆ ಮುತ್ತುರಾಜ್ ಯಲಗಟ್ಟಿ. ಕೇಳುಗರೆ, ಈ ವೇಳೆಯ ಕಾರ್ಯಕ್ರಮ ಸವಿಗಾನ್.

ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಮೊದಲ ಗೀತೆ ಮೂಡಿ ಬರ್ತಾ ಇದೆ. ಅಮೆರಿಕ ಅಮೆರಿಕ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಸಂಗೀತ ಕಟ್ಟಿ ಹಾಗೂ ರಾಜೇಶ್ ಕೃಷ್ಣನ್ ಅವರು.

ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಮಲ್ಲಿಗೆ ಹೂವೆ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ರಮೇಶ್ ಚಂದ್ರ ಅವರು.

ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮ ಕೇಳ್ತಿದ್ರಿ. ಕಾರ್ಯಕ್ರಮದಲ್ಲಿ ಇದುವರೆಗೆ ಮೈ ಆಟೋಗ್ರಾಫ್ ಚಿತ್ರದ ಗೀತೆಯನ್ನು ಕೇಳಿದಿರಿ, ರಾಜೇಶ್ ಕೃಷ್ಣನ್ ಹಾಗೂ ರಶ್ಮಿ ಅವರ ಧ್ವನಿಯಲ್ಲಿ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಮುತ್ತಣ್ಣ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಎಸ್ ಚಿತ್ರ ಅವರು.

ಇದುವರೆಗೆ ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಈಗ ಕೇಳಿ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿವರಣೆ ನಂತರ 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, 6:10 ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಮೂಡಿಬರಲಿದೆ. ಇನ್ನು 6:20 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು, 6:30 ಜಿಲ್ಲಾ ವಾರ್ತಾಪತ್ರ ಮೂಡಿಬರಲಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು 6:40 ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಮೂಡಿಬರಲಿದೆ. ಜಾನುವಾರುಗಳ ಉತ್ತಮ ಆರೋಗ್ಯ ಕಾಪಾಡುವಲ್ಲಿ ಲಸಿಕೆಗಳ ಮಹತ್ವ ಕುರಿತು ಡಾಕ್ಟರ್ ಸುಮತಿ ಬಿಆರ್ ಅವರೊಂದಿಗೆ ಸಂದರ್ಶನ ನಡೆಸ್ತಾ ಇದ್ದಾರೆ ತಿಮ್ಮಪ್ಪ ಎಚ್ ಗೌಡ ಅವರು.

ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, ಗೌರ್ಮೆಂಟ್ ಆಫ್ ಇಂಡಿಯಾ. ಇನ್ನು 7:20 ನಮ್ಮ ನಿಲಯದಿಂದ ಜನಪದ ಗೀತೆಗಳು ಕೇಳುವಿರಿ. ಇನ್ನು 7:35 ಕನ್ನಡದಲ್ಲಿ ವಾರ್ತೆಗಳು ಮೂಡಿಬರಲಿವೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ವುಮೆನ್ಸ್ ಏಷ್ಯಾ ಕಪ್ T20 ಪಂದ್ಯಾವಳಿಯ ಭಾರತ ಮತ್ತು ಹಾಂಗ್ಕಾಂಗ್ ನಡುವಿನ ವೀಕ್ಷಕ ವಿವರಣೆಯನ್ನು ಕೇಳುವಿರಿ. 8:45 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ, 9:00 ನ್ಯೂಸ್ ಅಟ್ 9 ಕಾರ್ಯಕ್ರಮಗಳು ಮೂಡಿಬರಲಿವೆ. ಆನಂತರ 9:15 ವುಮೆನ್ಸ್ ವರ್ಲ್ಡ್ T20 ಟೂರ್ನಮೆಂಟ್ನ ಭಾರತ ಮತ್ತು ಹಾಂಗ್ಕಾಂಗ್ ನಡುವಿನ ಪಂದ್ಯದ ವೀಕ್ಷಕ ವಿವರಣೆ ಕೇಳುವಿರಿ. 9:30 ಕನ್ನಡ ಭಾರತಿ ಮೂಡಿಬರಲಿದೆ. ಪದ್ಮ ಪ್ರಶಸ್ತಿ ಪುರಸ್ಕೃತರಾದ ಮಂಡ್ಯದ ಪುಸ್ತಕ ಮನೆಯ ಅಂಕೇಗೌಡ ಅವರೊಡನೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುವವರು ಡಾಕ್ಟರ್ ಮೈಸೂರು ಉಮೇಶ್ ಅವರು. 10:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು ಮೂಡಿಬರಲಿವೆ. 11:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿಯಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಇದಾಗಿತ್ತು ಇಂದು ನಮ್ಮ ನೆಲೆಯಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
0: ಇಂಡಿಯನ್ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: However, hailed India as the largest democracy with the fastest growing economy, terming New Delhi as an important ally. Commerce and Industry Minister Piyush Goyal today lauded the small and medium enterprises industries for playing a pivotal role in achieving 7.8% GDP growth in the first quarter of the current fiscal. While chairing a national workshop on leveraging FTA's outreach program in New Delhi, Mr. Goyal expressed confidence that free trade agreements signed with various countries will pave a steadfast pathway in becoming a major exporter. He called for a holistic nationwide effort to boost utilization of free trade agreements to boost the country's trade across the world. Describing India as a global power, Ukrainian Foreign Minister Andriy Sybiha today said his country welcomes Prime Minister Modi's call to end the ongoing conflict between Ukraine and Russia. Ukraine stands ready for diplomacy, Sybiha said in a social media post as he met External Affairs Minister S. Jayashankar in Kiev. He said that the two sides discussed the need to restore freedom of navigation in the Black Sea and global food security. India has been concerned over a series of attacks on merchant ships in the Black Sea in the last few weeks. Prime Minister Narendra Modi today took stock of the situation of flood in his constituency, Varanasi. He spoke with District Magistrate Satendra Kumar via telephone to obtain detailed information on the flood situation. He inquired about the arrangements being made in relief camps. The Prime Minister directed that flood relief operations be continuously monitored and that immediate relief be provided to those affected. Chief Minister Yogi Adityanath also conducted an aerial survey of the flood-affected areas of Farrukhabad district. Union Minister for Environment, Forest and Climate Change Bhupinder Yadav has chaired a meeting to discuss the management and control of air pollution in Delhi NCR and adjoining areas through focused stakeholder engagement. The meeting was attended by the Environment Ministers and Secretaries and Chairpersons and Member Secretaries of the Pollution Control Boards of Delhi, Haryana and Uttar Pradesh. And in women's cricket, India will take on Hong Kong in the second Group A match in the 2020 Asia Cup at Dubai International Stadium in UAE today. The match will begin at 8 p.m. Indian Standard Time. And that is the end of this news bulletin.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಟುಡೇ ಸಮಯ 6:10 ಈಗ ಕೇಳಿ ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ.
2: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ.
3: ಏನು ಸಿದ್ದಣ್ಣ ಬಸಣ್ಣ ಇಬ್ರು ಎಷ್ಟೊತ್ತಾಯ್ತು ಮೊಬೈಲ್ ಮ್ಯಾಗೆ ಕುಂತೀರಿ? ರೈತರು ಹಿಂಗ್ ಮೊಬೈಲ್ ಮ್ಯಾಗ ಕೂತ್ರ ಹೆಂಗ? ಏನ್ ಬೇರೆ ಕೆಲಸ
4: ಏನ್ ನೋಡತ್ತೀರಿ ಮೊಬೈಲ್ದಾಗ? ಏನ್ ಕೆಲಸ ನಿಮ್ದು?
3: ಏನ್ ಸಿದ್ದಣ್ಣ ಇಷ್ಟು ಹೇಳಿದ್ರು ಮೊಬೈಲ್ ಬಿಡಕ್ತಾ ಇರಲಿಲ್ಲ ನೋಡು.
5: ನೋಡಪ್ಪ ಬಸಣ್ಣ, ಅಕ್ಕಗಳು ಬಂದ್ರು ನೋಡು ಬುದ್ಧಿವಾದ ಹೇಳಕ್ ಮೊಬೈಲ್ ಹಿಡಿಬೇಡ ಅಂತೇಳಿ. ಮೊಬೈಲ್ ಹಿಡಿಲಾರೆ ಹೆಂಗಾಗ್ತದ ಈಗಿನ ಪ್ರಪಂಚದಾಗ?
6: ಮೊಬೈಲ್ ಇರ್ಲಿಕ್ಕಂದ್ರೆ ಹೆಂಗ್ರಿ ಬೆಳಕೆ ಆಗಲ್ಲ.
4: ಅದು ಆಯ್ತು, ನೀವು ರೈತರಲ್ಲ, ಏನ್ ಮಾಡ್ತೀರಿ ಮೊಬೈಲ್ದಾಗ ಅಂತ? ಏನ್ ರೀಲ್ಸ್ ನೋಡ್ತಿರೋ? ಏನ್ ಸಿನಿಮಾ ಗಿನಿಮಾ ನೋಡ್ತಿರೋ? ಏನ್ ಬೇರೆ ಏನಾರ ಕೆಲಸ ಮಾಡ್ತಿರೋ? ಏನತ್?
5: ನಾವು ಮೊಬೈಲ್ದಾಗ ರೇಡಿಯೋನು ಕೇಳ್ತೇವಕ್ಕ, ಆಮೇಲೆ ನಮ್ಮ ಪೇಟೆ ಧಾರಣೆ ಕೇಳ್ತೀವಿ, ಆಮೇಲೆ ಹವಾಮಾನ ವರದಿ ನೋಡ್ತೀವಿ, ಆಮೇಲೆ ನಾವು ಈ ಸಿಡ್ಲ್ ಯಾವಾಗ ಬೀಳತೈತಿ ಎಲ್ಲಿ ಬೀಳತೈತಿ ಅದು ಸಹಿತ ಗೊತ್ತಾಗ್ತದ. ಮತ್ತ ಇನ್ನೂ ಏನೇನೋ ವಿಷಯಗಳು ಮೊಬೈಲ್ದಾಗ ಬರ್ತಾವ. ಹೊಸ ಹೊಸ ಸರ್ಕಾರಿ ಯೋಜನೆಗಳು ಯಾವ ಅದಾವ, ಆಮೇಲೆ ಅವರು ಸರ್ಕಾರದ್ದೇ ಕೆಲವೊಂದು ಟ್ವಿಟರ್ ಖಾತೆಗಳು ಹತ್ತಿರ್ತಾವ, ಅವ್ರೊಳಗ ಟ್ವೀಟ್ ಮಾಡಿರ್ತಾರ ಅವರು, ಮುಖ್ಯಮಂತ್ರಿ ಇದು ಪ್ರಧಾನ ಮಂತ್ರಿ ಇದು ಅವ್ರದೇ ಖಾತೆಗಳು ಇರೋದ್ರಿಂದ ನಾವು ನೇರವಾಗಿ ನಂಬಲಾರ ಮೂಲಗಳಿಂದ ಕೆಲವೊಂದು ಮಾಹಿತಿಗಳನ್ನ ಪಡ್ಕೋಬಹುದು. ಮತ್ತ ನಾವು ಇಲ್ಲೇ ಪೇಟೆ ಧಾರಣೆ ಕೇಳುದ್ರಟ್ಟಿಗೆ ಅಷ್ಟೇ ಅಲ್ಲ, ನಾವು ಇಲ್ಲಿಂದ ನಮ್ಮ ಪದಾರ್ಥಗಳನ್ನ ಹಿಂಗೆ ಫೋಟೋ ಹಾಕಿ ನಾವು ಈಗೇನು ಸಾಮಾಜಿಕ ಜಾಲತಾಣಗಳು ಬಂದವು ಅದನ್ನು ಯೂಸ್ ಮಾಡಿಕೊಂಡು ನಾವು ಬೆಳೆದಿದ್ದು ಏನು ನಾವು ಪದಾರ್ಥ ಮಾಡಿರ್ತೀವಿ ಇಲ್ಲ ಅದನ್ನ ಅದ್ರ ಫೋಟೋ ಅದ್ರಾಗ ಹಾಕ್ತೀವಿ. ಇದರಿಂದ ಏನಾಗ್ಲಿಕ್ಕದ, ಬೆಂಗಳೂರು ಮದ್ರಾಸು ಮೈಸೂರು ಮತ್ತು ದಿಲ್ಲಿ ಮುಂಬೈ ಎಲ್ಲೆಲ್ಲೋ ನಮ್ಮ ಊರಿನಿಂದ ಹೋದವರು ಅಥವಾ ಉತ್ತರ ಕರ್ನಾಟಕ ಭಾಗದವರು ಬೇರೆ ಬೇರೆ ಕಡೆ ಕೆಲಸಕ್ಕೆ ಹೋದವರು ಇಲ್ಲಿದ ಪದಾರ್ಥ ಅವರು ದಿನ ನೆನೆಸ್ತಿರ್ತಾರೆ. ನಮ್ಮ ಪದಾರ್ಥಗಳು ಮನೆಯಾಗ ಮಾಡಿದ್ದು ಮತ್ತು ಸಾವಯವದಿಂದ ಬೆಳೆದಿದ್ದು ಅನ್ನೋದು ಗೊತ್ತಾಗಿ ಅವರು ನಮ್ಗೆ ಆರ್ಡರ್ ಕೊಡ್ಲಾಕತ್ತಾರ. ಇಲ್ಲಿಂದ ನಾವು ವ್ಯಾಪಾರ ಮಾಡ್ಲಿಕ್ಕತ್ತೀವಿ ಅವ್ರ ಜೊತೆಗೆ
4: ಉಪಯೋಗ ಮಾಡ್ಕೊಳಕತ್ತೀರಿ.
6: ಅಷ್ಟೇ ಲಕ್ಕ, ಈಗ ನಾವು ಬೆಳಿಗ್ಗೆ ಏನೇನು ಆಗ್ತಾವಲ್ಲ ಅದ್ರಾಗ ಒಂದಿಷ್ಟು ಚಾನಲ್ಗಳು ಅದಾವ.

0: ಅವರು ಅದ್ರಾಗ ಎಕ್ಸ್ಪರ್ಟ್ಗಳು ಮಾತಾಡ್ತಾರ, ಬೆಳಿಗ್ಗೆ ಯಾವಾಗ ಏನ್ ಹೊಡಿಬೇಕು, ಏನ್ ಮಾಡ್ಬೇಕು, ಈ ರೋಗ ಬಂದ್ರೆ ಏನ್ ಮಾಡ್ಬೇಕು, ಅದನ್ನೆಲ್ಲ ಹೇಳ್ತಾರ ಅವ್ರು. ಹಿಂಗಾಗಿ ಮತ್ತ ಮೊಬೈಲ್ ಹಿಡ್ಕೊಳ್ಬೇಕಾಗ್ತದ ಕೈಯಾಗ. ಮತ್ತ
1: ಮತ್ತ ಮೊಬೈಲ್ ಅಂದಾಗ ಎಷ್ಟು ಖರೆ ಬರ್ತಾವ, ಅಷ್ಟು ಸುಳ್ಳು ಬರ್ತಿರ್ತಾವ. ಹೆಂಗ ನಾವು ಹಂಸ ಕ್ಷೀರ ನ್ಯಾಯ ಅಂತಾರ, ಅದು ನೀರು ಹಾಲು ಎರಡೂ ಕಲಿಸಿಟ್ರ ಬರೀ ಹಾಲು ಹಟ್ಟೆ ಕುಡಿತದಂತ. ಹಂಗ ನಾವು ಇಂಥ ಒಂದು ಮೊಬೈಲ್ ಯುಗದೊಳಗ ಎಲ್ಲನೂ ಬರ್ತದೆ, ಅದ್ರಾಗ ನಮಗೆ ಎಷ್ಟು ಬೇಕು, ಯಾವುದನ್ನು ಬೇಕು, ಯಾವ್ದು ಆರಿಸ್ಕೋಬೇಕು, ನಾವು ಪ್ರಜ್ಞಾಪೂರ್ವಕವಾಗಿ ಆರಿಸ್ಕೊಂಡು ನಾವು ಬಳಸ್ಕೊಂಡ್ರೆ ನಮ್ಗೆ ರೈತರಿಗೂ ಅಷ್ಟೇ ಒಂದು ಅನುಕೂಲಕರವಾದ ಕೆಲಸ ಕೊಡ್ತೈತಿ ಅದು.
2: ಅಲ್ಲ ಸಿದ್ದಣ್ಣ, ಇದು ಫೇಕ್ ಅದ, ಇದು ಕರೆಕ್ಟ್ ಅದ ಅನ್ನೋದು
3: ಹೆಂಗ್ ಗೊತ್ತಾಗ್ತದೆ ನಿಮಗೆ
2: ಹೇಳ್ರಿ ನಮಗೆ?
1: ಅಂದ್ರೆ ನಂಬಲ್ಲರ ಮೂಲಗಳಿಂದ ಬಂದಿದ್ದು ಅದು ನಿಜವಾಗಿದ್ದಿರ್ತಾವ. ಅಂದ್ರೆ ಸರ್ಕಾರಿ ಖಾತೆಗಳು, ಸರ್ಕಾರಿ ಒಂದು, ಈಗ ನಾವು ವೆದರ್ ನೋಡ್ಬೇಕಾದ್ರೆ ಭಾರತೀಯ ಹವಾಮಾನ ಇಲಾಖೆಯಿಂದ ನೋಡ್ತೀವಿ, ಪೇಟೆಧಾರಣೆಗಳು ನೋಡ್ಬೇಕಾದ್ರೆ ಕೃಷಿ ಮಾರಾಟ ವಾಹಿನಿ ಅಂತದ ಅಲ್ಲಿಂದ ನೋಡ್ತೀವಿ. ಹಿಂಗ ಸರ್ಕಾರಿ ಖಾತೆಗಳಿಂದ ಏನು ಬರ್ತಾವ ಅವು ನಂಬಿಕೆರ್ತಾವ. ಇನ್ ಯಾರ್ಯಾರೋ ಏನೇನೋ ಹಾಕಿರ್ತಾರ ಕೆಲವೊಂದು ಕೃಷಿ ವಿಜ್ಞಾನದ್ದು ಕೆಲವೊಂದು ಅವು ಟ್ವಿಟರ್ ಹ್ಯಾಂಡಲು ಅಥವಾ ಕೆಲವೊಂದು ಪೇಜ್ಗಳು ಬೇರೆ ಬೇರೆ ಇರ್ತಾವ, ಅವನ್ನ ನೋಡ್ಕೊಂಡು ಬಿಟ್ಟು ನಾವು ತಿಳ್ಕೊತೀವಿ. ಕೆಲ ಮಂದಿ ಯಾವುದೋ ಯಾವುದೋ ಕಂಪ್ನಿಯವರು ನಮ್ಮ ಕಂಪ್ನಿ ಚಲೋ ಐತಿ, ಇದನ್ನು ಹೊಡ್ರಿ, ಅದನ್ನು ಸ್ಪ್ರೇ ಮಾಡ್ರಿ ಅಂತ ಹೇಳ್ತಿರ್ತಾರ. ಅವ್ರು ತಮ್ಮ ಕಂಪ್ನಿ ಪ್ರಚಾರಕ್ಕಾಗಿ ಹೇಳ್ತಾರ, ಅದು ನಮ್ಗೆ ಗೊತ್ತಾಗಿ ಬಿಡ್ತೈತಿ.
0: ಅದಕ್ಕೆ ಯಾಕೆ ಹೇಳೋದು, ಬರೇ ಟಿವಿ ನೋಡ್ಕೊತ ಕೂಡ್ಬೇಡ್ರಿ ನೀವು, ಒಂದ್ ಸ್ವಲ್ಪ ಇಂತವೇನ್ರಿ ಮಾಡ್ರಿ. ರೊಟ್ಟಿ ಮಣ್ಣ ಒಬ್ರು ಚನಲ್ಲೇ ಬಂದಿದ್ರು, ಅಕ್ಕಿ ರೊಟ್ಟಿ ಮಾಡಿ ಬೇರೆ ದೇಶಕ್ಕೆಲ್ಲ ಕಳಿಸ್ತಾಳಂತ ರೊಟ್ಟಿ ಚಟ್ನಿ ಮಾಡಿ
3: ನೋಡಿವ್ ನಾವು. ಹೌದು,
1: ಕಲಬುರ್ಗಿಯಾಗ ಏನ್ ಮಾಡ್ಯಾರ, ಕೃಷಿ ಇಲಾಖೆ ಸಹಯೋಗದೊಂದಿಗೆ ಎಲ್ಲಾ ಮಹಿಳೆಯರು ಕೂಡಿ ರೊಟ್ಟಿ ಉತ್ಪಾದಕರ ಸಂಘ ಕಟ್ಕೊಂಡು ದೇಶ ವಿದೇಶಕ್ಕೆ ಎಲ್ಲಾ ರಫ್ತು ಮಾಡ್ಲಿಕ್ಕತ್ತಾರ ಬೇರೆ ಬೇರೆ ದೇಶಕ್ಕೆಲ್ಲ.
2: ರೊಟ್ಟಿ ಅಲ್ಲ, ಎಲ್ಲಾ ತರ ಚಟ್ನಿಗಳು
3: ಬೇರೆ ದೇಶದಾಗ ತಿಂತಾರಲ್ಲ ನಮ್ಮ ರೊಟ್ಟಿ
2: ತಿಂತಾರಲ್ಲ,
3: ಇಷ್ಟೆಲ್ಲ ಅದಂತ ಗೊತ್ತಿರ್ಲಿಲ್ಲ ನೋಡ ನಮಗ.
2: ಹೌದು ನೋಡು,
3: ರೈತರ ಎಷ್ಟು ಶಾಣ್ಯರಾಗ್ಯಾರ, ಅದಕ್ಕೆ ಇವರೆಲ್ಲ ಪ್ರಗತಿಪರ ರೈತರಾಗ್ಯಾರ ಇಬ್ರು.
2: ಹೌದು, ಅದಕ್ಕೆ ಅಂತೀನಿ ಪ್ರಗತಿಪರ ರೈತರು ಅನಿಸ್ಕೋತೀರಿ, ಮತ್ ಮೊಬೈಲ್ನಾಗೆ ಇರ್ತಾರ ಇವ್ರು, ಹೊಲ್ದಾಗ ಕೆಲಸ ಯಾವಾಗ ಮಾಡ್ತಾರಂತ ನನಗೆ ಅನಿಶ್ ಅನಿಶ್ ಬಂದ್ ಕೇಳಿ.
3: ಮೊಬೈಲ್ ಬರೀ ಹಾನಿ ಅಷ್ಟೇ ಅಲ್ಲ, ಲಾಭನು ಬಾಳ ಅದ ಇದ್ರಿಂದ.
0: ಅದೇ ನಾವ್ ಹೆಂಗ್ ಬಳಸಿ ಅನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟೇ.
3: ಹೌದ್ ಹೌದು,
2: ಈಗ ಗೊತ್ತಾಯ್ತು ನೋಡಪ್ಪ.
1: ಇನ್ನ ಒಂದು ಕೆಲಸ ನಾವು ಮೊಬೈಲ್ ಇಂದ ಮಾಡ್ತೀವಿ, ನಾವು ಮೋಟರ್ ಸ್ಟಾರ್ಟರ್ ಆನ್ ಮಾಡೋದು ಆಫ್ ಮಾಡೋದು ಸಹಿತ ಮೊಬೈಲ್ ಇಂದ ಮಾಡ್ತೀವಿ. ಮತ್ತು ಹೊಲ್ದಾಗ ಯಾರ ಕಳ್ಳರು ಬಂದಾರೇನು, ದನಗಳು ಹೊಕ್ಕವೇನು, ಎಲ್ಲಾನು ಮೊಬೈಲ್ ನಿಂದ ನಾವು ಸಿ ಸಿ ಟಿ ವಿ ಕುಂಡ್ಸಿವಿ ಅಲ್ಲಿ, ಮೊಬೈಲ್ ನಿಂದಾನೇ ನೋಡ್ತೀವಿ ನಮ್ಮ ಹೊಲ್ದಾಗ ಯಾರು ಬಂದ್ರು ಇಲ್ಲ ಅನ್ನೋದು.
3: ಬಹಳ ಉಪಯೋಗ ಮಾಡ್ಕೊಂಡಿರಿ ಬಿಡಪ್ಪ,
2: ಹಂಗಷ್ಟು ಮುಂದುವರೆದ್ ನೋಡು ವಿಜ್ಞಾನ.
3: ಚಲೋ ಆಯ್ತಳ, ಆಯ್ತು ನಡ್ರಗು.
4: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
5: ಭಾಗವಹಿಸಿದವರು ಮುತ್ತುರಾಜ್ ಎಲ್ಗಟ್ಟಿ, ಶೈಲಾ ಎರ್ನಾಳ್, ಸವಿತಾ ದೇಶ್ಮುಖ್ ಹಾಗೂ ರೇವಣ್ ಸಿದ್ ಚಾಂದಕೌಟೆ.
4: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
1: ಬನ್ನಿ ಈಗೊಂದು ನೀತಿ ಕಥೆಯನ್ನ ಕೇಳೋಣ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನೀತಿ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇದೊಂದು ಹಳೆಯ ಸೂಫಿ ಕಥೆ. ಒಂದೂರಲ್ಲಿ ತುಂಬ ಹಳೆಯದಾದ ಮನೆಯೊಂದಿತ್ತು. ಅಲ್ಲೊಂದು ಕುಟುಂಬ ವಾಸವಾಗಿತ್ತು. ಆ ಮನೆಯ ಒಂದು ಕೋಣೆಯಲ್ಲಿ ಮನೆಗಿಂತ ಹಳೆಯದಾದ ವಾದ್ಯವೊಂದು ಇತ್ತು. ಮನೆಯವರಾರು ಕೂಡ ಅದನ್ನು ಬಳಸೇ ಇರಲಿಲ್ಲ. ಹಾಗಾಗಿ ಮೂಲೆಯಲ್ಲಿ ಧೂಳು ತುಂಬಿಕೊಂಡು ಹಾಗೇನೆ ಬಿದ್ದುಬಿಟ್ಟಿತ್ತು. ಆ ವಾದ್ಯದ ಗಾತ್ರ ಎಷ್ಟಿತ್ತು ಅಂತಂದರೆ ಒಂದು ಇಡೀ ಕೋಣೆನೆ ಆವರಿಸ್ಬಿಟ್ಟಿತ್ತು. ಒಮ್ಮೆ ಆ ಮನೆಯ ಯುವ ಸದಸ್ಯನ ಕಣ್ಣಿಗೆ ಈ ವಾದ್ಯ ಬಿದ್ದುಬಿಡ್ತು. ಆಗ ಈ ಮನೆಯಲ್ಲಿ ನಮಗೆ ಇರಲಿಕ್ಕೆ ಜಾಗ ಇಲ್ಲ, ಸುಮ್ಮನೆ ಕಸದಂತೆ ಇರೋ ಈ ವಾದ್ಯವನ್ನು ಎಸೆದ್ಬಿಟ್ರಾಯ್ತು, ಮತ್ತೆ ನಮಗೆ ಸ್ಥಳಾವಕಾಶ ದೊರೀತದೆ ಅಂತ ವಿಚಾರ ಮಾಡಿ ಈ ಅಭಿಪ್ರಾಯವನ್ನು ಮನೆಯ ಎಲ್ಲರಿಗೂ ಕೂಡ ತಿಳಿಸ್ದ. ಮನೆಯ ಎಲ್ಲರೂ ಕೂಡ ಇವನ ಮಾತನ್ನು ಸರಿ ಅಂತ ಒಪ್ಕೊಂಡು ಹೀಗೆ ಸುಮ್ಮನೆ ಆ ಕೆಲಸಕ್ಕೆ ಬಾರದ ವಸ್ತುವನ್ನು ಇಟ್ಕೊಂಡೇನು ಮಾಡೋದು ಅಂಥೇಳಿ ಮನೆಯವರೆಲ್ಲರೂ ಕೂಡ ಒಂದು ನಿರ್ಧಾರಕ್ಕೆ ಬಂದು ಭಾರವಾದ ಆ ವಾದ್ಯವನ್ನು

ಕಷ್ಟಪಟ್ಟು ಎತ್ತಿ ಎಲ್ಲರೂ ತಂದು ಕಸದ ತೊಟ್ಟಿಗೆ ಹಾಕ್ಬಿಡ್ತಾರೆ. ಆ ವಾದ್ಯ ಭಿಕ್ಷುಕನ ಕೈಗೆ ಸಿಗ್ತದೆ. ಅದನ್ನ ತಗೊಂಡು ಅವನು ನುಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಲ್ಲಿ ಸುತ್ತಮುತ್ತಲೂ ನಿಶಬ್ದವಾಗ್ತದೆ. ಜನರೆಲ್ಲ ಸಮ್ಮೋಹನಕ್ಕೊಳಪಟ್ಟವರಂತೆ ಆತನ ಕಡೆಗೆ ಬಂದು ಸಂಗೀತವನ್ನ ಆಲಿಸೋದ್ರಲ್ಲಿ ತಲ್ಲೀನರಾಗ್ತಾರೆ. ತಮ್ಮನ್ನ ತಾವೇ ಮರೆತು ಬಿಡ್ತಾರೆ. ಆ ಸಂಗೀತದ ನಾದ ಸುತ್ತಮುತ್ತಲಿನ ಗುಡ್ಡ ಬೆಟ್ಟಗಳಲ್ಲೂ ಕೂಡ ಪ್ರತಿಧ್ವನಿಸತೊಡಗುತ್ತದೆ. ಆ ಪ್ರದೇಶದಲ್ಲಿ ಸಂಗೀತದ ಚಲನೆ ಮಾತ್ರ, ಉಳಿದದ್ದೆಲ್ಲವೂ ಕೂಡ ನಿಶ್ಚಲ. ಹೀಗೆ ಒಂದು ಗಂಟೆ ಕಾಲ ಆ ವಾದ್ಯವನ್ನ ಆ ಭಿಕ್ಷುಕ ನುಡಿಸ್ತಾನೆ. ಆಗ ಆ ವಾದ್ಯವನ್ನ ಎಸೆದಂತಹ ಕುಟುಂಬದವರೆಲ್ಲ ಬಂದು, ಈ ವಾದ್ಯ ನಮ್ದು, ನಮಗ್ ಸೇರ್ಬೇಕಾಗಿದ್ದು, ನಮ್ಗೆ ಮರಳಿ ಕೊಟ್ಬಿಡು, ನಾವೇ ಅದನ್ನ ಎಸೆದಿದ್ದು ಅಂಥೇಳಿ ಭಿಕ್ಷುಕನೊಂದಿಗೆ ಜಗಳಕ್ಕೆ ಇಳಿತಾರೆ. ಆದ್ರೆ ಆಗ ಆ ಭಿಕ್ಷುಕ ಶಾಂತ ಚಿತ್ತನಾಗಿ ಗಂಭೀರ ದನಿಯಲ್ಲಿ ಹೀಗೆ ನುಡಿತಾನೆ, ಈ ವಾದ್ಯ ಮತ್ತು ಅದರಿಂದ ಹೊಮ್ಮುವಂತಹ ಸಂಗೀತಕ್ಕೆ ಒಡೆಯರು ನೀವಲ್ಲ. ವಾದ್ಯವನ್ನ ಯಾರು ನುಡಿಸ್ತಾರೋ ಅವರೇ ಆ ಹೊತ್ತಿನ ಯಜಮಾನ್ರು. ಎಷ್ಟೋ ವರ್ಷದಿಂದ ಹಾಗೆ ಬಿದ್ದಿದ್ದ ವಾದ್ಯವನ್ನ ನುಡಿಸಿದವನು ನಾನು, ಹಂಗಾಗಿ ಇದಕ್ಕೆ ಒಡೆಯ ನಾನು ಅಂತ ಹೇಳಿದ ಭಿಕ್ಷುಕ. ಆಗ ಆ ವಾದ್ಯದ ಮುಖಾಂತರ ಭಿಕ್ಷುಕ ನುಡಿಸಿದ ನಾದದ ರಸಸ್ವಾದನೆಯನ್ನ ಮಾಡಿದಂತಹ ಜನರೆಲ್ಲ ಭಿಕ್ಷುಕನ ಮಾತು ಸರಿ ಅಂತ ಹೇಳಿ ಎಲ್ಲರೂ ಒಮ್ಮತದ ಅಭಿಪ್ರಾಯಕ್ಕೆ ಬರ್ತಾರೆ. ಶ್ರೋತೃಗಳೇ, ಕೇಳಿದ್ರಲ್ಲ ಕಥೆಯನ್ನ. ನಮಸ್ಕಾರ.

0: ಇದುವರೆಗೆ ಸುಮಾ ಕೆರೂರ್ ಅವರಿಂದ ನೀತಿಕತೆಯನ್ನ ಕೇಳಿದಿರಿ.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇನ್ನೇನು ಸಮಯ 6:20 ಆಗಲಿದೆ. ಇನ್ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು.

0: ಸಮಯ 6:30.
1: ಆಕಾಶವಾಣಿ ಕೋಲಾರ ಜಿಲ್ಲಾ ವಾರ್ತಾಪತ್ರ, ಬರೆದವರು ಮುನಿರಾಜ ಎಂ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳ ಜೊತೆಗೆ 6ನೇ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿ ಹಾಗೂ 7ನೇ ಗ್ಯಾರಂಟಿಯಾಗಿ ನೀರಿನ ಗ್ಯಾರಂಟಿ ನೀಡುತ್ತಿದೆ. ಇದರ ಮೂಲಕ 2027ರ ಅಂತ್ಯದ ವೇಳೆಗೆ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನ ಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ ಮಾಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಸುಮಾರು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಇಲಾಖೆಗಳ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು, ಪಶ್ಚಿಮ ಘಟ್ಟದಿಂದ ಹಾಸನದ ಮೂಲಕ ಕೋಲಾರ ಚಿಕ್ಕಬಳ್ಳಾಪುರ ಕೆರೆಗಳನ್ನು ತುಂಬಿಸಲಾಗುವುದು, ತುಮಕೂರುವರೆಗೂ ನೀರು ತರುವ ಪ್ರಯತ್ನ ಮಾಡಲಾಗಿದೆ. ಈಗಾಗಲೇ ನಾವು ಕೆಸಿ ವ್ಯಾಲಿ ಯೋಜನೆ ಮೂಲಕ 104 ಕೆರೆಗಳಿಗೆ ನೀರು ತುಂಬಿಸಲಾಗಿದೆ. ಎಚ್ಎನ್ ವ್ಯಾಲಿ ಯೋಜನೆಯಿಂದ 65 ಎಕರೆ ಕೆರೆ ತುಂಬಿಸುವ ಕೆಲಸ ನಡೆಯುತ್ತಿದೆ. 700ಕ್ಕೂ ಹೆಚ್ಚು ಕೆರೆಗಳಲ್ಲಿ ಸಂಸ್ಕರಿಸಿದ ನೀರನ್ನು ತುಂಬಿಸಲು ಮುಂದಾಗಿದ್ದೇವೆ ಎಂದು ತಿಳಿಸಿದರು. ಈ ಜಿಲ್ಲೆಯ ರೈತರನ್ನು ರಾಜ್ಯದ ಜನತೆ ಸ್ಮರಿಸಬೇಕು. ಇಲ್ಲಿ ಅಂತರ್ಜಲ ನೀರಿನ ಮಟ್ಟ 2,000 ಅಡಿಗೆ ಕುಸಿದಾಗ ರೈತರು ಆತ್ಮಹತ್ಯೆ ಮಾಡಿಕೊಳ್ಳದೆ ಹಾಲು, ತರಕಾರಿ, ರೇಷ್ಮೆ, ಹೂ ಬೆಳೆದು ತಮ್ಮ ಸ್ವಾಭಿಮಾನ ಮೆರೆದಿದ್ದಾರೆ ಎಂದು ಬಣ್ಣಿಸಿದರು. ರಾಜ್ಯದ ಪ್ರತಿಯೊಂದು ಕ್ಷೇತ್ರಕ್ಕೂ ಕುಡಿಯುವ ನೀರಿಗಾಗಿ ಅಗತ್ಯ ಅನುದಾನ ಬಿಡುಗಡೆ ಮಾಡಲಾಗಿದ್ದು, ಬರ ಪರಿಹಾರ ಕಾಮಗಾರಿಗಳಲ್ಲಿ ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಎಚ್ಚರಿಸಿದ್ದಾರೆ. ಕೋಲಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ಮತ್ತು ಕಂದಾಯ ವಿಷಯಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೆ ಮೇವಿನ ಅಭಾವ ಉಂಟಾಗದಂತೆ ಅಧಿಕಾರಿಗಳು ಕ್ರಮ ವಹಿಸಬೇಕು. ಕುಡಿಯುವ ನೀರಿನ ಅಭಾವ ನೀಗಿಸಲು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ತಲಾ 1 ಕೋಟಿ ರೂಪಾಯಿ ಹಾಗೂ ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಗೆ 5 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ. ಈ ಹಣವನ್ನು ಕುಡಿಯುವ ನೀರಿನ ಯೋಜನೆಯ ಹೊರತಾಗಿ ಬೇರೆ ಕಾಮಗಾರಿಗಳಿಗೆ ಬಳಸಬಾರದು ಎಂದು ಸೂಚಿಸಿದರು. ಅಲ್ಲದೆ ಪೌತಿ ಖಾತೆ, ಹಕ್ಕುಪತ್ರ ಹಾಗೂ ದರಖಾಸ್ತು ಹಂಚಿಕೆ ಪ್ರಕ್ರಿಯೆಯನ್ನು ಮುಂದಿನ 2 ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಮತ್ತು ಎಪಿಎಂಸಿ ಮಾರುಕಟ್ಟೆ ಅಭಿವೃದ್ದಿಗೆ ಕಾಯ್ದಿರಿಸಲಾದ 60 ಎಕರೆ ಭೂಮಿ ವಿಚಾರದಲ್ಲಿ ಅರಣ್ಯ ಇಲಾಖೆಯೊಂದಿಗೆ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಜಿಲ್ಲೆಯ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ

ಕ್ರೋನ್ಸ್ ಕಂಪನಿಯು 16,000 ಚದರ ಮೀಟರ್ನಷ್ಟು ವಿಸ್ತಾರದ ಉತ್ಪಾದನಾ ಘಟಕ ನಿರ್ಮಿಸಿದೆ. ಇದಕ್ಕಾಗಿ ಕಂಪನಿಯು 315 ಕೋಟಿ ರೂಪಾಯಿ ವಿನಿಯೋಗಿಸಿದ್ದು, ಇಲ್ಲಿ 400 ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಜಿಲ್ಲೆಯ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಜರ್ಮನಿ ಮೂಲದ ಕ್ರೋನ್ಸ್ ಕಂಪನಿಯು ದಾಖಲೆ ಅವಧಿಯಲ್ಲಿ ನಿರ್ಮಿಸಿರುವ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರವನ್ನು ಉದ್ಘಾಟಿಸಿ ಮಾತನಾಡಿದರು. ಬೆಂಗಳೂರಿಗೆ ಸಮೀಪವಿರುವ ವೇಮಗಲ್ ಮತ್ತು ಕೋಲಾರ ಕೈಗಾರಿಕಾ ಪ್ರದೇಶಗಳ ಬೆಳವಣಿಗೆಗೆ ಅಗಾಧ ಅವಕಾಶಗಳಿವೆ. ಕಂಪನಿಗಳು ಸ್ಥಳೀಯ ಯುವಜನತೆಗೆ ಅವರ ವಿದ್ಯಾರ್ಹತೆಗೆ ತಕ್ಕ ಉದ್ಯೋಗ ಕೊಡಲು ಮುಂದಾಗಬೇಕು ಎಂದು ತಿಳಿಸಿದ್ದಾರೆ. ಮಳೆ ಕೊರತೆಯಿಂದ ತೀವ್ರ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿರುವ ಕೋಲಾರ ಜಿಲ್ಲೆಯಲ್ಲಿ ತುರ್ತು ಸಂದರ್ಭದಲ್ಲಿ ನಿಯಮಾವಳಿಗಿಂತ ಕುಡಿಯುವ ನೀರು ಮತ್ತು ಮೇವು ಪ್ರಮುಖ ಆದ್ಯತೆಯಾಗಿದ್ದು, ತಕ್ಷಣವೇ ಕ್ರಿಯಾಯೋಜನೆ ರೂಪಿಸಿ ನೀರು ಪೂರೈಸಲು ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಪ್ರಥಮ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ಕುಡಿಯುವ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯವಾಗದಂತೆ ಎಚ್ಚರಿಕೆ ವಹಿಸಬೇಕು ಹಾಗೂ ಜನಪ್ರತಿನಿಧಿಗಳ ದೂರುಗಳಿಗೆ ಅಧಿಕಾರಿಗಳು ತ್ವರಿತವಾಗಿ ಸ್ಪಂದಿಸಬೇಕು ಎಂದು ನಿರ್ದೇಶಿಸಿದರು. ಬರ ಪರಿಸ್ಥಿತಿ ನಿಭಾಯಿಸಲು ಸರ್ಕಾರದಿಂದ ಟಾಸ್ಕ್ ಫೋರ್ಸ್ಗೆ 4 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು, ತುರ್ತು ಅಗತ್ಯವಿರುವ ಕಡೆ ಟ್ಯಾಂಕರ್ಗಳು ಹಾಗೂ ಖಾಸಗಿ ಬೋರ್ವೆಲ್ಗಳನ್ನು ಬಳಸಿಕೊಳ್ಳಲು ಸಚಿವರು ಸೂಚಿಸಿದರು. ಕೋಲಾರ ಜಿಲ್ಲೆಯ ಬರ ಪರಿಸ್ಥಿತಿ ಸಮಗ್ರ ಅಭಿವೃದ್ಧಿ ಹಾಗೂ ಎತ್ತಿನ ಹೊಳೆ ಯೋಜನೆಯ ಪ್ರಗತಿಗೆ ವೇಗ ನೀಡಲಾಗಿದೆ. ಬೇಲೂರು ತಾಲೂಕಿನಲ್ಲಿ ಸುಮಾರು 800 ಮೀಟರ್ ವ್ಯಾಪ್ತಿಯ ಭೂಸ್ವಾಧೀನ ಸಮಸ್ಯೆಯನ್ನು ಸಚಿವ ಸಂಪುಟದ ಮೂಲಕ ವಿಶೇಷ ಪರಿಹಾರ ಮಂಜೂರು ಮಾಡಿ ಇತ್ಯರ್ಥಪಡಿಸಲಾಗಿದೆ. ಈ ಭಾಗದ ಕಾಮಗಾರಿ ಶೀಘ್ರ ಪೂರ್ಣಗೊಳ್ಳಲಿದೆ ಎಂದರು. ಮುಂದಿನ ವರ್ಷ ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳ ಸುಮಾರು 300 ಕೆರೆಗಳಿಗೆ ನೀರು ತುಂಬಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ವೃತ್ತದಲ್ಲಿ ಸುಮಾರು 31.51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಅತ್ಯಾಧುನಿಕ ಮೇಲ್ಸೇತುವೆಯಿಂದ ವಾಹನ ಹಾಗೂ ರೈಲುಗಳ ಸುಗಮ ಸಂಚಾರಕ್ಕೆ ಅನುಕೂಲವಾಗಿದೆ ಎಂದು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದರು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದ ಬಹುದಿನಗಳ ಬೇಡಿಕೆಯಾಗಿದ್ದ ಬೂದಿಕೋಟೆ ವೃತ್ತದ ನೂತನ ರೈಲ್ವೆ ಮೇಲ್ಸೇತುವೆಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿರುವ ಎಲ್ಲ ಲೆವೆಲ್ ಕ್ರಾಸಿಂಗ್ಗಳಿಗೆ ಮೇಲ್ಸೇತುವೆ ಮತ್ತು ಕೆಳಸೇತುವೆ ನಿರ್ಮಿಸುವ ಮೂಲಕ ಜಿಲ್ಲೆಯನ್ನು ಸಂಪೂರ್ಣ ರೈಲ್ವೆ ಗೇಟ್ ಮುಕ್ತವನ್ನಾಗಿಸುವ ಗುರಿ ಹೊಂದಲಾಗಿದ್ದು, ಇದಕ್ಕೆ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳ ಸಹಕಾರ ಅತ್ಯಗತ್ಯವಾಗಿದೆ ಎಂದು ಹೇಳಿದರು. ಕೋಲಾರ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಮುನಿರಾಜ ಎಂ, ಓದಿದವರು ಸುಗುಣ ಸತೀಶ್. ಸಮಗ್ರ ನಿರ್ವಹಣೆ ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 6:35:40.
1: ಹಿಂಗ ನೆಲ ಒರೆಸುದು ಕೈಯಾಗ ಏನದು ಏನ್ ತಿಳ್ತೈತಿ ಅಂತ ಪುಸ್ತಕ ಹಿಡ್ಕೊಂಡ್ಯೊ ಒಗಿ ಅದನ್ನ ಅತ್ಲಾ ಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
2: ಅವರ ನಾನು ಸಾಲಿಗೆ ಹೋಕ್ಕಿನ್ರಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನ್ರಿ, ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಕ್ಕಿನ್ರಿ, ಓದ್ಕೋತೀನಿ.
1: ನಿನಗೆ ಹಾಕಲ್ಲ ಮೂಳ ಸಾಲಿ, ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕುರಿ ತಗೊಂಡು ಹೋಗ್ಯಾನಲ್ಲ ಕುಡಿಯಾಕ, ಅದನ್ನ ಯಾರು ತೀರಿಸ್ತಾರ? ನೆಟ್ಟ ಹೇಳಿದ ಕೆಲಸ ಮಾಡ್ಕೊಂಡಿರ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ. ಹುಷಾರ್
2: ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ಮ ಮನೆ ಕೂಲಿ ಆಡ್ರಿ. ನಾನು ಸಾಲಿ ಯಾಕ ಬುಟ್ಟನ ಜೊತೆ ಆಟ ಆಡಕ್ ಹೋಗಂಗಿಲ್ರಿ ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ.
3: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ. ನೆನಪಿರಲಿ.
0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇನ್ನೇನು ಸಮಯ 6:37 ಆಗಲಿದೆ. ಮೊದಲಿಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.

0: डाकघर से आज ही संपर्क करें या indiapost.gov.in पर लॉग ऑन करें।
1: ತಾಯಿ ತ್ಯಾಗ ಮತ್ತು ಪ್ರೀತಿಯ ಗಣಿ. ನೋವನ್ನು ತನಗಿಟ್ಟುಕೊಂಡು ಮನೆ ಮಂದಿಗೆಲ್ಲ ಸಂತೋಷವನ್ನು ಕೊಡುವವಳು ತಾಯಿ.
2: ಅಮ್ಮ ನಿನ್ನ ಆತೋಳಿನಲ್ಲಿ ಎಂದು ನಾನು ಹೂವಿನ ಬಳ್ಳಿ.
1: ಯಶಸ್ವಿ ಪುರುಷನ ಹಿಂದೆ ಇರುವವಳು ತಾಯಿ. ಹೆಣ್ಣಿನ ಯಶಸ್ಸು ಶ್ರೇಯಸ್ಸು ಪುರುಷನಿಗೆ ಕರ್ತವ್ಯವಾಗಬೇಕು, ಧರ್ಮವಾಗಬೇಕು.

ಗಂಡು ಮಕ್ಕಳು ಬಾಲ್ಯದಿಂದಲೇ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದನ್ನು ಕಲಿಸಬೇಕು, ಕಲಿಯಬೇಕು. ತಾಯಿಯನ್ನು ಪ್ರೀತಿಸೋಣ, ಆಕೆಯ ತ್ಯಾಗ ಸಹನೆಯನ್ನು ಅರ್ಥ ಮಾಡಿಕೊಳ್ಳೋಣ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನಮ್ಮ ಭರತಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
2: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
1: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭರತಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಬರ ಕಸ್ತೂರಿ ರಂಗನ್ ವರದಿ ಕುರಿತಂತೆ ಚರ್ಚಿಸಲು ಮೂರು ದಿನ ವಿಶೇಷ ಅಧಿವೇಶನ ನಡೆಸಲು ಸಂಪುಟ ಸಭೆ ತೀರ್ಮಾನ. ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ ಹಿಂಪಡೆದ ಸರ್ಕಾರ. ಮಸೂದೆ ಹಿಂಪಡೆದಿರುವುದು ಹೋರಾಟಕ್ಕೆ ಸಂದ ಜಯ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿಮತ. ಹಂತ ಹಂತವಾಗಿ 16,000 ಶಿಕ್ಷಕರ ನೇಮಕ, ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಇಂಧನ ಇಲಾಖೆಯಿಂದ ರಾಜ್ಯದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ 2030 ವೇಳೆಗೆ 66 ಗಿಗಾವ್ಯಾಟ್ಗೆ ಹೆಚ್ಚಿಸುವ ಗುರಿ. ಉದ್ಯಾನವನಗಳ ತಿದ್ದುಪಡಿ ವಿಧೇಯಕ ವಾಪಸ್ ಪಡೆಯಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಸರ್ಕಾರ ನಿರ್ಧರಿಸಿದೆ. ಜನರ ಆಕ್ಷೇಪ ಮತ್ತು ಪರಿಸರ ಸಂರಕ್ಷಣೆ ವಿಚಾರ ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರ ತನ್ನ ನಿಲುವು ಬದಲಾಯಿಸಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸೆಪ್ಟೆಂಬರ್ 21 ಮೂರು ದಿನ ವಿಶೇಷ ಅಧಿವೇಶನಕ್ಕೆ ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಧಿವೇಶನದಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿನ ಬರಗಾಲ, ಕಸ್ತೂರಿ ರಂಗನ್ ವರದಿ ಕುರಿತಂತೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಹೊಸ ಜಾಗತಿಕ ಹೂಡಿಕೆ ಮತ್ತು ವಿದೇಶಾಂಗ ವ್ಯವಹಾರಗಳ ಇಲಾಖೆ ಸ್ಥಾಪನೆಗೂ ತೀರ್ಮಾನಿಸಲಾಗಿದೆ. ಈ ಇಲಾಖೆಯ ಜೊತೆಗೆ ಸ್ಟೇಟ್ ಫೆಲಿಸಿಟೇಷನ್ ಕೌನ್ಸಿಲ್ ರಚನೆಗೂ ಸರ್ಕಾರ ನಿರ್ಧರಿಸಿದೆ. ಈ ಕೌನ್ಸಿಲ್ಗೆ ಮುಖ್ಯಮಂತ್ರಿ ಅಧ್ಯಕ್ಷರಾಗಿದ್ದು ಉಪಮುಖ್ಯಮಂತ್ರಿ ಉಪಾಧ್ಯಕ್ಷರಾಗಿರುತ್ತಾರೆ. ಕೃಷಿ, ತೋಟಗಾರಿಕೆ, ಐಟಿಬಿಟಿ ಸೇರಿದಂತೆ ಉಳಿದ ಸಚಿವರು ಸದಸ್ಯರಾಗಿರುತ್ತಾರೆ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಬಿಎಂಇ ಡ್ರೈವ್ ಯೋಜನೆಯಡಿ ಕೇಂದ್ರ ಸರ್ಕಾರ ಒಟ್ಟು 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಮಂಜೂರು ಮಾಡಿದೆ. 6 ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಟೆಂಡರ್ ನೀಡಿದ್ದು ವಿವಿಧ ಮಾದರಿಯ ಬಸ್ಗಳು ರಾಜ್ಯಕ್ಕೆ ಆಗಮಿಸಲಿವೆ ಎಂದು ತಿಳಿಸಿದ್ದಾರೆ. ಬಳ್ಳಾರಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಸ್ಥಾಪನೆಗೂ ಸಂಪುಟ ಅನುಮೋದನೆ ನೀಡಿದೆ. ಉದ್ಯಾನವನಗಳ ತಿದ್ದುಪಡಿ ವಿಧೇಯಕ ಸರ್ಕಾರ ಹಿಂಪಡೆದಿರುವುದು ಪ್ರತಿಪಕ್ಷಗಳ ಹೋರಾಟಕ್ಕೆ ಸಂದ ಜಯ ಎಂದು

0: ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ತಿಳಿಸಿದ್ದಾರೆ. ಮೂರು ದಿನದ ಬಳ್ಳಾರಿ ಚಲೋ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಗುಡದೂರಿನಲ್ಲಿ ಮಾತನಾಡಿದ ಅವರು, ವಿಧಾನಮಂಡಲದ ವಿಶೇಷ ಅಧಿವೇಶನ ಕರೆದಿರುವುದು ಪ್ರತಿಪಕ್ಷಗಳ ಹೋರಾಟಕ್ಕೆ ಮಣಿದು ತೆಗೆದುಕೊಂಡಿರುವ ನಿರ್ಧಾರ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಧಿವೇಶನದಲ್ಲಿ ರಾಜ್ಯದ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬರದಿಂದ ತತ್ತರಿಸಿರುವ ರೈತರ ಸಮಸ್ಯೆಯನ್ನು ಖುದ್ದು ಆಲಿಸುವಂತೆ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ 13,500 ಶಿಕ್ಷಕರನ್ನು ಈಗಾಗಲೇ ನೇಮಕ ಮಾಡಲಾಗಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಈಗಾಗಲೇ ವಿವಿಧ ಇಲಾಖೆಗಳಲ್ಲಿ ಸುಮಾರು 72,000 ಹುದ್ದೆಗಳ ಭರ್ತಿಗೆ ನಿರ್ಧರಿಸಿದ್ದು, ಶಿಕ್ಷಣ ಇಲಾಖೆಯಲ್ಲಿ 16,000 ಶಿಕ್ಷಕರನ್ನು ನೇಮಕ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಹಂತ ಹಂತವಾಗಿ ಶೀಘ್ರವೇ ನೇಮಕಾತಿ ಪ್ರಕ್ರಿಯೆ ಆರಂಭಿಸುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ಅನುದಾನಿತ ಶಾಲೆಗಳ 6,000 ಶಿಕ್ಷಕರನ್ನು ನೇಮಕ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ.
1: ರಾಜ್ಯ ಸರ್ಕಾರ ಸುಮಾರು 72,000 ವಿವಿಧ ಇಲಾಖೆಯಲ್ಲಿ ಸರ್ಕಾರಿ ನೌಕರರ ನೇಮಕಾತಿಯಲ್ಲಿ ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ 16,000 ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ನನಗೆ ಕೊಟ್ಟಿದ್ದಾರೆ. ಇದನ್ನ ಹಂತ ಹಂತವಾಗಿ ಆದಷ್ಟು ಬೇಗ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಅನುದಾನಿತ ಶಾಲೆಯಲ್ಲೂ ಕೂಡ ಶಿಕ್ಷಕರ ನೇಮಕಾತಿಯನ್ನು ಕೂಡ ಪ್ರಕ್ರಿಯೆಯನ್ನು ಸುಮಾರು 6,000 ಬರುತ್ತೆ. ಹೆಚ್ಚು ಒತ್ತನ್ನು ನಮ್ಮ ಸರ್ಕಾರ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಂತ ಹಂತವಾಗಿ ಆದಷ್ಟು ಬೇಗ ನಾವು ನೇಮಕಾತಿಯನ್ನು ಎಲ್ಲಾ ಇಲಾಖೆ ಜೊತೆಗೆ ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಶಿಕ್ಷಕರ ನೇಮಕಾತಿ ಪ್ರೋಸೆಸ್ ಲೇಟ್ ಮಾಡೋದಿಲ್ಲ, ಬಹಳ ಫಾಸ್ಟ್ ಆಗಿ ಮುಗಿಸ್.
0: ರಾಜ್ಯದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು 2030 ವೇಳೆಗೆ ಪ್ರಸ್ತುತ ಇರುವ 39 ಗಿಗಾವ್ಯಾಟ್ನಿಂದ 66 ಗಿಗಾವ್ಯಾಟ್ಗೆ ಹೆಚ್ಚಿಸುವ 10 ವರ್ಷಗಳ ಕಾರ್ಯತಂತ್ರವನ್ನು ಸರ್ಕಾರ ರೂಪಿಸಿದೆ. ನವದೆಹಲಿಯಲ್ಲಿ ನಡೆದ ಭಾರತ್ ಎಲೆಕ್ಟ್ರಿಸಿಟಿ ಪವರ್ ಜನ್ ಇಂಡಿಯಾ ಮತ್ತು ಇಂಡಿಯನ್ ಯುಟಿಲಿಟಿ ವೀಕ್ 2026 ಸಮ್ಮೇಳನದಲ್ಲಿ ಮಾತನಾಡಿದ ಇಂಧನ ಇಲಾಖೆ ಅಪರ ಕಾರ್ಯದರ್ಶಿ ಗೌರವ್ ಗುಪ್ತಾ, ವಿದ್ಯುತ್ ಸಾಮರ್ಥ್ಯ ಹೆಚ್ಚಳದ ಗುರಿ ಸಾಧಿಸಲು ರಾಜ್ಯವು ನವೀಕರಿಸಬಹುದಾದ ಇಂಧನ ಮೂಲಗಳಿಗೆ ಆದ್ಯತೆ ನೀಡಲಿದೆ ಎಂದು ತಿಳಿಸಿದ್ದಾರೆ. ಪಾವಗಡ ಸೋಲಾರ್ ಪಾರ್ಕ್ ವಿಸ್ತರಣೆ ಜೊತೆಗೆ ಪವನ ವಿದ್ಯುತ್ ಸಾಮರ್ಥ್ಯವನ್ನು ಹೆಚ್ಚಿಸಲಾಗುತ್ತಿದೆ. ಪಿಎಂ ಕುಸುಮ್ ಸಿ ಮತ್ತು ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ ಮೂಲಕ ಕೃಷಿ ಫೀಡರ್ಗಳ ಸೌರೀಕರಣಕ್ಕೂ ಉತ್ತೇಜನ ನೀಡಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇಂಧನ ಸಂಗ್ರಹಣೆ ಮತ್ತು ಪ್ರಸರಣ ಕ್ಷೇತ್ರಗಳಲ್ಲಿನ ಖಾಸಗಿ ಪಾಲ್ಗೊಳ್ಳುವಿಕೆಗೆ ಉತ್ತೇಜನ ನೀಡಲಾಗುತ್ತಿದ್ದು, ಮುಂದಿನ 5 ವರ್ಷಗಳಲ್ಲಿ 2-3 ಲಕ್ಷ ಕೋಟಿ ರೂಪಾಯಿ ಖಾಸಗಿ ಹೂಡಿಕೆಯನ್ನು ಆಕರ್ಷಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾರ್ಖಂಡ್ನಲ್ಲಿ ಇಕೋ ಟೂರಿಸಂ ಅಭಿವೃದ್ಧಿಗೆ ರಾಜ್ಯ ಮಾರ್ಗದರ್ಶನ ನೀಡಲಿದೆ. ಬೆಂಗಳೂರಿಗೆ ಆಗಮಿಸಿದ ಜಾರ್ಖಂಡ್ ನಿಯೋಗ ಇಂದು ಇಕೋ ಟೂರಿಸಂ ಮತ್ತು ಪ್ರವಾಸೋದ್ಯಮ ಮಾದರಿಯನ್ನು ಅಧ್ಯಯನ ನಡೆಸಿತು. ಶೀಘ್ರವೇ ಉಭಯ ರಾಜ್ಯಗಳ ನಡುವೆ ಒಪ್ಪಂದ ಮಾಡಿಕೊಳ್ಳಲಾಗುವುದು ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಈ ಮೂಲಕ ಕರ್ನಾಟಕ ಇತರ ರಾಜ್ಯಗಳಿಗೆ ಪ್ರವಾಸೋದ್ಯಮ ಅಭಿವೃದ್ಧಿಯಲ್ಲಿ ಮಾರ್ಗದರ್ಶಕ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ರಾಜ್ಯದ ಪ್ರವಾಸೋದ್ಯಮ ಮಾದರಿಗಳನ್ನು ಜಾರ್ಖಂಡ್ ಪ್ರವಾಸೋದ್ಯಮ ಸಚಿವ ಸುದೇವ್ಯ ಕುಮಾರ್ ಶ್ಲಾಘಿಸಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಪ್ರಕರಣದಲ್ಲಿ ಬಂಧಿತ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಪ್ರಭಾವಿ ವ್ಯಕ್ತಿಗಳಿಂದ ಕ್ಷಣಕ್ಷಣದ ಮಾಹಿತಿ ಪಡೆಯುತ್ತಿದ್ದಾರೆ ಎಂದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ. ಇಡಿ ನೋಟಿಸ್ಗೆ ಪ್ರತಿಕ್ರಿಯೆ ನೀಡದಂತೆ ಹಾಗೂ ಸಿಐಟಿ ವಿಚಾರಣೆಗೆ ಹಾಜರಾಗುವಂತೆ ಪ್ರಭಾವಿ ವ್ಯಕ್ತಿಗಳು ಸಲಹೆ ನೀಡಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬೆಂಗಳೂರಿನಿಂದ ನಾಪತ್ತೆಯಾಗಿ ನೋಯ್ಡಾದಲ್ಲಿದ್ದಾಗ ಇಡಿ ಅಧಿಕಾರಿಗಳು ಯಾವುದೇ ಸಂದರ್ಭದಲ್ಲಿ ದಾಳಿ ನಡೆಸಬಹುದು ಎಂದು ಮಾಹಿತಿ ನೀಡಿರುವುದಾಗಿ ತಿಳಿಸಿದೆ. ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಶಿವಮೊಗ್ಗದ ಸಾಗರದಲ್ಲಿ ಇಂದು ಪಶ್ಚಿಮಘಟ್ಟ ರೈತ ಸಹಕಾರ ವೇದಿಕೆ ಪಾದಯಾತ್ರೆ ನಡೆಸಿತು. ಸಾಗರ ತಾಲೂಕಿನ ಆವಿನಹಳ್ಳಿ ಗ್ರಾಮದಿಂದ ಸಾಗರದವರೆಗೂ ಪಾದಯಾತ್ರೆ ನಡೆಸಿದ ಹೋರಾಟಗಾರರು ಕಸ್ತೂರಿ ರಂಗನ್ ವರದಿ ಮಾರ್ಪಾಡು ಮಾಡುವಂತೆ ಆಗ್ರಹಿಸಿದ್ದಾರೆ. ಜನವಸತಿ ಹಾಗೂ ಕೃಷಿ ಭೂಮಿಯನ್ನು ವರದಿಯಿಂದ ಸಂಪೂರ್ಣವಾಗಿ ಕೈಬಿಡಬೇಕು, ತಕ್ಷಣವೇ ನೈಜ ಸ್ಥಿತಿ ತಿಳಿಯಲು ಭೌತಿಕ ಸರ್ವೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ, ಮಾಜಿ ಶಾಸಕ

ತಾಳು ಹಾಲಪ್ಪ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾಸೇವಾ ಅಭಿಯಾನಕ್ಕೆ ಶನಿವಾರ ರಾಜ್ಯಾದ್ಯಂತ ಚಾಲನೆ ದೊರೆಯಲಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಪ್ರಜಾಸೇವಾ ಆಂದೋಲನ ಕಾರ್ಯಕ್ರಮದಡಿ ಸಾರ್ವಜನಿಕರ ಕುಂದುಕೊರತೆಗಳ ತ್ವರಿತ ಇತ್ಯರ್ಥಕ್ಕೆ ಹಾಗೂ ಗುಣಮಟ್ಟದ ಪರಿಹಾರ ಒದಗಿಸುವಂತೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಇಂದು ಸಾಂಪ್ರದಾಯಿಕ ಹಬ್ಬವಾದ ಕೈಲು ಪೊಳದನ್ನು ಆಚರಿಸಲಾಯಿತು. ಮುಂಗಾರು ದಿನಗಳಲ್ಲಿ ಜಿಲ್ಲೆಯ ಹೊಲಗದ್ದೆಗಳಲ್ಲಿ ಶ್ರಮವಹಿಸಿ ದುಡಿದ ಬಳಿಕ ರೈತಾಪಿಗಳು ಕೃಷಿ ಉಪಕರಣ, ವಾಹನ, ಬಂದೂಕುಗಳಿಗೆ ಪೂಜೆ ಸಲ್ಲಿಸಿ ಕೃತಜ್ಞತೆ ಸಲ್ಲಿಸುವ ಸಂಪ್ರದಾಯವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಮಾಂಸಾಹಾರ ಭೋಜನ ಇಂದಿನ ದಿನದ ವಿಶೇಷವಾಗಿದ್ದು, ಗ್ರಾಮ ವ್ಯಾಪ್ತಿಯ ಮೈದಾನಗಳಲ್ಲಿ ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು ಸೇರಿದಂತೆ ವಿವಿಧ ಗ್ರಾಮೀಣ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು. ಮಳೆ ಬಿಡುವು ನೀಡಿದ್ದ ಕಾರಣ ಸಂಭ್ರಮದಿಂದ ಕೊಡಗಿನ ಜನತೆ ಕೈಲ್ಪೊಳದ ಹಬ್ಬವನ್ನು ಆಚರಿಸಿದರು. ಹಾಸನಾಂಬ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಲು ಅಗತ್ಯ ಕ್ರಮ ವಹಿಸುವಂತೆ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದು ಹಾಸನಾಂಬ ಮತ್ತು ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಸಂಬಂಧ ಸಭೆ ನಡೆಸಿ ಮಾತನಾಡಿದ ಅವರು, ದೇವಿ ದರ್ಶನಕ್ಕೆ ಆಗಮಿಸುವ ಭಕ್ತರಿಗೆ ಯಾವುದೇ ಅಡಚಣೆ ಉಂಟಾಗದಂತೆ ದೇವಿ ದರ್ಶನ ಮಾಡಿಸಬೇಕು. ಈ ನಿಟ್ಟಿನಲ್ಲಿ ಅಗತ್ಯ ಸಿದ್ದತೆಗಾಗಿ ಟೆಂಡರ್ ಕರೆಯುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಗರದ ಸ್ವಚ್ಛತೆ ಹಾಗೂ ಗುಂಡಿಗಳನ್ನು ಮುಚ್ಚಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ಆರ್ ಗವಿಯಪ್ಪ ಇಂದು 65 ಪೌರಕಾರ್ಮಿಕರಿಗೆ ನೇಮಕಾತಿ ಆದೇಶ ಪತ್ರಗಳನ್ನು ವಿತರಿಸಿದರು. ನಗರದ ಸ್ವಚ್ಛತೆ ಹಾಗೂ ಸಾರ್ವಜನಿಕ ಆರೋಗ್ಯ ಕಾಪಾಡುವ ಪೌರಕಾರ್ಮಿಕರ ಸೇವೆ ಅತ್ಯಂತ ಮಹತ್ವದ್ದಾಗಿದ್ದು, ನೇಮಕಗೊಂಡ ಎಲ್ಲ ಫಲಾನುಭವಿ ಪೌರಕಾರ್ಮಿಕರಿಗೆ ಶುಭ ಹಾರೈಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಕಸ್ತೂರಿ ರಂಗನ್ ವರದಿ ಕುರಿತಂತೆ ಚರ್ಚಿಸಲು 3 ದಿನ ವಿಶೇಷ ಅಧಿವೇಶನ ನಡೆಸಲು ಸಂಪುಟ ಸಭೆ ತೀರ್ಮಾನ. ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ ಹಿಂಪಡೆದ ಸರ್ಕಾರ. ಮಸೂದೆ ಹಿಂಪಡೆದಿರುವುದು ಹೋರಾಟಕ್ಕೆ ಸಂದ ಜಯ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿಮತ. ಹಂತ ಹಂತವಾಗಿ 16,000 ಶಿಕ್ಷಕರ ನೇಮಕ, ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಮತ್ತು ಇಂಧನ ಇಲಾಖೆಯಿಂದ ರಾಜ್ಯದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ 2030 ವೇಳೆಗೆ 66 ಗಿಗಾವ್ಯಾಟ್ಗೆ ಹೆಚ್ಚಿಸುವ ಗುರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ನಮಸ್ಕಾರ
1: ಡಾಕ್ಟ್ರೇ. ಇವತ್ತು ಪ್ರಾಣಿಗಳ ಆರೋಗ್ಯ, ಜಾನುವಾರುಗಳ ಆರೋಗ್ಯ ಕಾಪಾಡಿಕೊಳ್ಳೋದು ತುಂಬ ಮಹತ್ವ ಪಾತ್ರ ಬೀರ್ತದೆ ಅಂತ ನಾವು ಕೇಳಿದ್ದೇವೆ. ಅಂದರೆ ಹಾಗಾಗಿ ನೀವು ಆಗಾಗ ಪ್ರತಿ ವರ್ಷನೋ ಅಥವಾ ಆರು ತಿಂಗಳಿಗೊಮ್ಮೆನೋ ನೀವು ಲಸಿಕಾ ಕಾರ್ಯಕ್ರಮವನ್ನು ಹಾಕಬೇಕು ಅಂತ ನೀವು ಸಲಹೆ ಕೊಡ್ತೀರಿ. ಹಾಗಾಗಿ ನಮ್ಮ ರೈತ ಬಾಂಧವರು ಉಪಕಸುಬಾದ ಹೈನುಗಾರಿಕೆ ಈ ವಿಷಯವನ್ನು ತೆಗೆದುಕೊಂಡಾಗ ಲಸಿಕಾ ಕಾರ್ಯಕ್ರಮ ತುಂಬ ಮಹತ್ವ ಪಾತ್ರ ವಹಿಸ್ತವೆ. ಹೇಳಿ ಡಾಕ್ಟ್ರೇ, ನಮ್ಮ ಜಾನುವಾರುಗಳ ಪಾಲನೆಯಲ್ಲಿ ಲಸಿಕಾ ಕಾರ್ಯಕ್ರಮಗಳ ಮಹತ್ವ ಬಗ್ಗೆ ಹೇಳಿ.
0: ರೈತ ಬಾಂಧವರೇ, ನಮಗೆಲ್ಲ ತಿಳಿದಿರುವಂತೆ ಪಶುಸಂಗೋಪನೆ ಒಂದು ಮುಖ್ಯವಾದ ಉಪಕಸುಬಿನ ಜೊತೆಗೆ ಆಧುನಿಕ ವೈಜ್ಞಾನಿಕ ಬೆಳವಣಿಗೆಯಲ್ಲಿ ಒಂದು ಉತ್ತಮವಾದ ನಿರಂತರ ಆದಾಯ ತಂದುಕೊಡುವಂತಹ ಕೈಗಾರಿಕಾ ಮಟ್ಟದಲ್ಲಿ ಉದ್ಯಮವಾಗಿ ಬೆಳೆದಿದೆ ಇದು. ಸೊ ಆಧುನಿಕ ಜಗತ್ತಿನಲ್ಲಿ ಪಶುಸಂಪತ್ತು ದೇಶದ ಪ್ರಮುಖ ಆಸ್ತಿಯಾಗಿದೆ. ಪ್ರಾಣಿ ರೋಗಗಳನ್ನು ತಡೆಗಟ್ಟೋದು, ಸುಧಾರಿತ ತಳಿಗಳನ್ನು ಬೆಳೆಸುವಂಥದ್ದು ಮತ್ತು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡೋದ್ರ ಮೂಲಕ ನಾವು ಹೆಚ್ಚು ಹೆಚ್ಚು ಅಭಿವೃದ್ಧಿ ಮತ್ತು ಸುಸ್ಥಿರವಾದ ಗ್ರಾಮೀಣ ಅಭಿವೃದ್ಧಿಯಾಗಿ ಕೈಜೋಡಿಸ್ಬೋದಾಗಿದೆ. ಸೊ ಆರ್ಥಿಕ ಭದ್ರತೆ ಕೊಡೋದ್ರ ಜೊತೆಗೆ ಪೌಷ್ಟಿಕಾಂಶದ ಯುಕ್ತ ಆಹಾರ ನಮಗೆ ಕೊಡುತ್ತದ್ದು ಮತ್ತು ಸಾವಯವ ಕೃಷಿಗೆ ಸಹಾಯ ಮಾಡುತ್ತೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲ ತಿಳಿದಿರ್ಬೋದು, ಸಾವಯವ ಕೃಷಿಗೆ ಆರ್ಗ್ಯಾನಿಕ್ ಪ್ರೊಡಕ್ಷನ್ ಆಫ್ ಇದಕ್ಕೆ ತುಂಬ ಮಹತ್ವ ಇದೆ. ಅದರ ಜೊತೆಗೆ ಉಪ ಉತ್ಪನ್ನಗಳನ್ನು ನಾವು ಪಡಿಬೋದು, ಗೊಬ್ಬರ ಆಗಲಿ, ಅದರಿಂದ ಬರುವಂಥ ಸಗಣಿಯಿಂದ ಗೋಬರ್ ಗ್ಯಾಸ್ ಆಗಲಿ ಉತ್ಪತ್ತಿ ಮಾಡ್ಕೋಬೋದು. ಮತ್ತು ಇದು ಉಪ ಆದಾಯದ ಮೂಲ. ಬರಗಾಲದಲ್ಲಿ ಇದು ತುಂಬ ಆಸರೆಯಾಗಿರುತ್ತೆ ಪಶುಸಂಗೋಪನೆ, ಮತ್ತು ನಿರಂತರವಾಗಿ ಆದಾಯ ತಂದುಕೊಡುವಂಥದ್ದು, ನಿರಂತರವಾಗಿ ಆದಾಯ ಮತ್ತು ಪ್ರೋಟೀನ್ ಭರಿತ ಪೂರೈಕೆ. ಈ ಪ್ರಾಣಿಗಳಿಂದ ಮೊಟ್ಟೆ, ಮಾಂಸ, ಹಾಲು ಎಲ್ಲದೂ ಕೂಡ ನಮಗೆ ಪ್ರೋಟೀನ್ ಉತ್ಪಾದನೆಗೆ ಅವಕಾಶ ಮಾಡಿಕೊಡುತ್ತೆ. ಕೃಷಿ ವಲಯದಲ್ಲಿ ಬಹಳ ಮಹತ್ವದ ಕೊಡುಗೆಯನ್ನು ಇವಾಗಲೂ ಪ್ರಾಚೀನ ಕಾಲದಿಂದಲೂ ನೀಡ್ತಾ ಇದೆ, ಇವಾಗಲೂ ಕೂಡ ಅದರ ಮಹತ್ವ ಅತಿ ಹೆಚ್ಚಾಗಿದೆ. ಇಂಥ ಪಶುಸಂಗೋಪನೆಯನ್ನು ನಾವು ಹೆಚ್ಚು ಹೆಚ್ಚು ಅಭಿವೃದ್ಧಿಪಡಿಸಬೇಕಂದ್ರೆ ವೈಜ್ಞಾನಿಕ ನಿರ್ವಹಣೆ ಬಹಳ ಅಗತ್ಯವಾಗಿದೆ. ವೈಜ್ಞಾನಿಕ ನಿರ್ವಹಣೆಯಲ್ಲಿ ಮುಖ್ಯವಾದ ಪಾತ್ರ ನೈರ್ಮಲ್ಯತೆ ಕಾಪಾಡುವಂಥದ್ದು. ಎರಡನೇದಾಗಿ ರೋಗ ಬರದಂತೆ ತಡೆಗಟ್ಟೋದು. ರೋಗ ಬರದಂತೆ ತಡೆಗಟ್ಟಿದ್ರೆ ನಮಗೆ 70%-75% ನಷ್ಟ ಆಗೋದನ್ನು ನಾವು ತಡಿಬಹುದಾಗಿದೆ. ಸೊ ಈಗ ನಾವು ಒಂದು ಗುಂಪಿನಲ್ಲಿ ಒಂದು ಜಾನುವಾರಿಗೆ ರೋಗ ಬಂತಂದ್ರೆ ಎಲ್ಲದಕ್ಕೂ ಕೂಡ ಹರಡುತ್ತೆ. ಸೊ ಇದರಿಂದಾಗಿ ನಮಗೆ ಆರ್ಥಿಕವಾಗಿ ತುಂಬಾ ನಷ್ಟ ಉಂಟಾಗುತ್ತೆ. ಸೊ ಮಾರಕ ರೋಗಗಳಿಂದ ರಕ್ಷಣೆ ಪಡೆಯುವಂಥದ್ದು, ಅದರಲ್ಲೂ FMD ಕಾಲುಬಾಯಿ ಜ್ವರ, ಗಂಟಲು ಬೇನೆ, ಕರುಳು ಬೇನೆ, ಚರ್ಮಗಂಟು ರೋಗ, ಆಮೇಲೆ ಕೋಳಿಗಳಲ್ಲಿ ಕಂಡುಬರುವಂತಹ ಶೀತ ಜ್ವರ, ಹಕ್ಕಿ ಶೀತ ಜ್ವರ, ಹಕ್ಕಿ ಜ್ವರ, ಈ ಎಲ್ಲ ಕಾಯಿಲೆಗಳು ಕೂಡ ಬಹಳ ಬೇಗ ಒಂದರಿಂದ ಒಂದು ಹರಡುತ್ತೆ. ಹರಡೋದ್ರ ಜೊತೆಗೆ ಸಾವನ್ನು ಉಂಟು ಮಾಡುತ್ತೆ, ಮತ್ತು ಬೆಳವಣಿಗೆ ಕುಂಠಿತ ಆಗುತ್ತೆ, ಅವುಗಳ ಸಂತಾನೋತ್ಪತ್ತಿನೂ ಕೂಡ ಕುಂಠಿತ ಆಗುತ್ತೆ. ಸೊ ಇದರಿಂದ ರೈತರಿಗೆ ತುಂಬ ನಷ್ಟ ಆಗೋದ್ರ ಜೊತೆಗೆ ಅಕ್ಕಪಕ್ಕದ ಫಾರಂಗಳು ಮತ್ತು ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಅಫೆಕ್ಟ್ ಆಗುತ್ತೆ. ಸೊ ಆದ್ದರಿಂದ ಲಸಿಕೆಗಳು ಉತ್ತಮವಾದ ಪಾತ್ರವನ್ನು ವಹಿಸ್ತಾ ಇದೆ. ಸೊ ಮುಖ್ಯವಾಗಿ ರೋಗ ಬರದಂತೆ ತಡೆಗಟ್ಟೋದ್ರಿಂದ ಸೊ ರೋಗದಿಂದ ಆಗುವಂಥ ಅನಾಹುತವನ್ನು ನಾವು ತಗ್ಗಿಸ್ಬೋದು.
1: ಡಾಕ್ಟ್ರೇ, ಈಗ ನಾವು ಕೇಳಿದಾಗೆ ನಮ್ಮ ರೈತ ಇವತ್ತು ತಮಗೆ ಎಮ್ಮೆ, ಆಕಳು, ಕುರಿ, ಕೋಳಿ ಹೀಗೆ ಅನೇಕ ಜಾನುವಾರುಗಳನ್ನು ಪಾಲನೆ ಪೋಷಣೆ ಮಾಡಿಕೊಡ್ತಾ ಬರ್ತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರಿಗೆ ಉಪಕಸುಪಾಗಿ ಹೈನುಗಾರಿಕೆಗೆ ಕೂಡ ಜಾಸ್ತಿ ಮಹತ್ವ ನಮ್ಮ ರೈತರು, ರೈತರ ಮಕ್ಕಳು ಕೊಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಆದಾಯ ಆಗ್ತದೆ, ಬರ್ತಾ ಇದೆ ಅನ್ನು ಕೂಡ ಸಾಕಷ್ಟು ಜನ ಯುವಕ ಯುವತಿಯರು ಇಲ್ಲಿ ಯಶಸ್ ಕಂಡಾರೆ ರೈತರು. ಹಾಗಾಗಿ ಜಾಸ್ತಿ ಮಹತ್ವ ಕೊಡ್ತಾ ಇದ್ದಾರೆ. ಸರ್ಕಾರ ಕೂಡ ಅನೇಕ ರೀತಿಯ ಯೋಜನೆಗಳನ್ನು ತಂದಿದೆ ನಮ್ಮ ರೈತ ಮಕ್ಕಳಿಗೆ ಇನ್ನೂ ಹೆಚ್ಚು ಉಪಯೋಗ ಆಗಲಿ ಅಂತ. ಹಾಗಾಗಿ ಜಾನುವಾರುಗಳಲ್ಲಿ ಲಸಿಕೆ ನಾವು ಹಾಕಿಸ್ಲೇಬೇಕು. ಯಾಕಂದ್ರೆ ನಿಮ್ಮ ಪ್ರಾಣಿಗಳು 1 ಲಕ್ಷ, 2 ಲಕ್ಷ, 5 ಲಕ್ಷ ಇದರ ತುಂಬಾ ತುಟ್ಟಿ ಆಗಿರ್ತಾವಲ್ಲ, ಹಂಗಾಗಿ ಎಲ್ಲಾದರೂ ಅನಾಹುತ ಆಗ್ಬಿಡ್ಬೋದು ನಿಮ್ಮ ಪ್ರಾಣಿಗಳಿಗೆ. ಅನಾಹುತ ಆದ್ರೆ ಮತ್ತೆ ಅದು ನೀವು ಇನ್ಸೂರೆನ್ಸ್ ಮಾಡಿಸ್ಬೇಕಾಗುತ್ತೆ, ಅದೆಲ್ಲ ಮಾಡಿಸ್ಬೇಕಾಗುತ್ತೆ. ಮತ್ತೆ ನೀವು ಲಸಿಕೆನು ನೀವು ಸಮಯಕ್ಕೆ ತಕ್ಕಾಗಿ ಹಾಕ್ತಾ ಹೋದ್ರೆ ನಿಮ್ಗೆ ಯಾವುದೇ ತರದಿಂದ ನಿಮ್ಮ ಪ್ರಾಣಿಗಳು ನಿಮ್ಗೆ ಭದ್ರತೆಯನ್ನು ಕೊಡ್ತವೆ. ನಮ್ಮ ಪ್ರಾಣಿಗಳಿಗೆ ಯಾವುದೇ ರೋಗ ಬರಲ್ಲ, ಅವು ಆರಾಮಿದ್ದಾವೆ, ಮತ್ತೆ ನಮ್ಗೆ ಜಾಸ್ತಿ ಇಳುವರಿ ಹಾಲನ್ನು ಕೊಡ್ತವೆ ಅಂತ ರೈತರು ಭರವಸೆಯಂದೇ ಇರ್ತಾರೆ. ಹಾಗಾಗಿ ಡಾಕ್ಟರ್, ಇವತ್ತು ನಮ್ಮ ಪ್ರಾಣಿಗಳಿಗೆ, ಬೇರೆ ಬೇರೆ ಜಾನುವಾರುಗಳಿಗೆ ಕಾಡುವಂತಹ ಮಾರಕ ರೋಗಗಳು ಯಾವುವು, ಮತ್ತು ಅವುಗಳನ್ನು ಯಾವ ರೀತಿ ತಡೆಗಟ್ಟಬೇಕು?
0: ಹೌದು. ಸೊ ರೈತ ಬಾಂಧವರೇ, ನಾವು ವೈಜ್ಞಾನಿಕವಾಗಿ ನೋಡ್ಕೊಳ್ಳೋದ್ರ ಜೊತೆಗೆ ಅದರಲ್ಲಿ ಎಲ್ಲ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ನೈರ್ಮಲ್ಯತೆ, ಉತ್ತಮ ಆಹಾರ ಕೊಡುವಂಥದ್ದು,

0: ಕಾಲಕ್ಕೆ ಜಂತುನಾಶಕವನ್ನು ಉಪಯೋಗಿಸುವಂಥದ್ದು ಮತ್ತು ಲಸಿಕೆಗಳು. ಸೊ ಈ ಲಸಿಕೆಗಳು ನಮ್ಗೆ ಎಲ್ಲ ರೈತರಿಗೂ ಈಗ ಆಲ್ರೆಡಿ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ. ಏನು ಯಾವ ಬ್ಯಾಕ್ಟೀರಿಯಾದಿಂದ ಬರುವ ರೋಗ, ವೈರಸ್ನಿಂದ ಬರುವ ರೋಗ, ನಾನು ಹೇಳಿದೆ ಆವಾಗಲೇ ಚರ್ಮಗಂಟು ರೋಗ ಅಂತ ಹೇಳಿದೆ, ಆಂಥ್ರಾಕ್ಸ್ ಅಂತ ಹೇಳಿದೆ, ಫುಟ್ ಆ್ಯಂಡ್ ಮೌತ್, ಈ ಕಾಲುಬಾಯಿ ಜ್ವರ ಬರುತ್ತೆ, ಸೊ ಎಚ್ ಎಸ್ ಗಳಲೆ ರೋಗ, ಚಪ್ಪೆ ರೋಗ. ಚಪ್ಪೆ ರೋಗ ಅಂದರೆ ತೊಡೆ ಭಾಗನೇ ಊದ್ಕೊಳ್ಳುತ್ತೆ. ಸೊ ಅದನ್ನು ನಾವು ಪ್ರತಿದಿನವೂ ಕೂಡ ಬೆಳಿಗ್ಗೆ ಮತ್ತು ಸಾಯಂಕಾಲ ಎಲ್ಲ ರಾಸುಗಳನ್ನು ಒಂದ್ಸರಿ ವೀಕ್ಷಣೆ ಮಾಡಬೇಕಾಗುತ್ತೆ. ವೀಕ್ಷಣೆ ಸುಮ್ಮನೆ ನೋಡೋದು ಬೇರೆ, ವೀಕ್ಷಿಸಬೇಕಾಗುತ್ತೆ. ವೀಕ್ಷಿಸಿದಾಗ ನಿಮ್ಗೆ ಅವು ಕುಣ್ತಾ ಇದಾವ, ಸಪ್ಪಗಿದಾವ,
1: ಅವುಗಳ ಚಿಹ್ನೆ ಗೊತ್ತಾಗುತ್ತೆ.
0: ಹೌದು,
1: ಅವು ಸಾಮಾನ್ಯವಾಗಿ ಸಹಜವಾಗಿರಲ್ಲ,
0: ಸಹಜವಾಗಿರಲ್ಲ, ನಾರ್ಮಲ್ ಆಗಿರಲ್ಲ,
1: ಕೆಮ್ಮದು
0: ಕೆಮ್ಮದಿರುತ್ತೆ, ಕೆಲವು ಮೇವನ್ನ ತಿಂತಾ ಇರಲ್ಲ, ಮತ್ತೆ ಹಾಲು ಮಾಂಸ ಅಥವಾ ಮೊಟ್ಟೆ ಇಳುವರಿ ಕಡಿಮೆ ಆಗುತ್ತೆ. ಸೊ ಈಗ ಪ್ರತಿದಿನ ಕೋಳಿಗಳು ಮೊಟ್ಟೆ ಇಡ್ತಾ ಇಲ್ಲ ಅಂದರೆ ಅವು ಏನೋ ಪ್ರಾಬ್ಲಮ್ ಇರುತ್ತದು. ಸೊ ಅದನ್ನು ನಾವು ಕಂಡುಹಿಡ್ಕೋಬೇಕಾಗತ್ತೆ ಮೊದಲನೇದಾಗಿ. ಸೊ ಇದರಲ್ಲಿ ವೈರಸ್ನಿಂದ ಈಗ ನಾವು ಚರ್ಮಗಂಟು ರೋಗ ಅಂತ ಹೇಳ್ತೀವಿ. ಈಗ 2021-22 ಕೂಡ ಈ ರೋಗ ಇದ್ದು ಆರ್ಥಿಕವಾಗಿ ತುಂಬ ನಷ್ಟ ಆಯಿತು. ಎಲ್ಲ ರಾಸುಗಳು ಕೂಡ ಚಿಕಿತ್ಸಾ ವೆಚ್ಚನೂ ಆಯಿತು, ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವು ನೋವು ಉಂಟಾಯಿತು. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಆರ್ಥಿಕವಾಗಿ ತುಂಬ ನಷ್ಟ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಸಾಕೋದು ನಮಗೆ ಲಾಭ ಬರಲಿ ಅಂತೇಳಿ. ಸೊ ಆ ಲಾಭ ಬರಬೇಕಂದ್ರೆ ಬರೀ ಮರಿನ ತಂದು ಅದಕ್ಕೆ ಉತ್ತಮ ಆಹಾರ ಕೊಡೋದ್ರ ಜೊತೆಗೆ ನಾನು ಹೇಳಿದ್ನಲ್ಲ, ಪ್ರತಿದಿನನೂ ಅವನ್ನ ವೀಕ್ಷಿಸಬೇಕು, ಅಬ್ಸರ್ವೇಷನ್ ಅಂತ ಹೇಳ್ತೀವಿ. ವೀಕ್ಷಣೆ ಮಾಡಿ ಯಾವುದೇ ರೀತಿ ತೊಂದರೆ ಇದ್ದರೆ ತಕ್ಷಣ ಅದಕ್ಕೆ ತಕ್ಕಂತೆ ಈಗ ಎಲ್ಲ ಕಡೆನೂ ಕೂಡ ಟ್ರೈನಿಂಗ್ಗಳು ಇರುತ್ತೆ, ಹೇಗೆ ಹಸುಗಳನ್ನು ಸಾಕೋದು, ಕುರಿ ಸಾಕಾಣಿಕೆ ಹೇಗೆ ಮಾಡೋದು ಅಂತೇಳಿ ಅದರಲ್ಲಿ ನಿಮಗೆ ಪ್ರಿಲಿಮಿನರಿ ಅಂದರೆ ಪ್ರಥಮ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಸೊ ಆ ಮಾಹಿತಿಗಳ ಪ್ರಕಾರ ಆ ರೋಗ ಇದೆ ಅಂತೇಳಿದ್ರೆ ತಕ್ಷಣ ಡಾಕ್ಟರ್ಗೆ, ಪಶುವೈದ್ಯರಿಗೆ ತಿಳಿಸುವಂಥದ್ದು ಮಾಡಬೇಕಾಗತ್ತೆ. ಸೊ ಅದ್ರ ಜೊತೆಗೆ ನಮ್ಮಲ್ಲಿ ಏನೇನು ಮಾಡ್ಬೋದು ಅವನ್ನ ಸಪ್ರೇಟ್ ಮಾಡಿ ರೋಗಗ್ರಸ್ತ ರಾಸುವನ್ನ ಹಿಂಡಿನಿಂದ ಬೇರೆ ಕಡೆ ಇಡೋದ್ರಿಂದ 50% ನಮಗೆ 50% ಪ್ರಾಬ್ಲಮ್ಗಳು ಕಡಿಮೆ ಆಗುತ್ತೆ. ಯಾಕೆಂದರೆ ಇನ್ನೊಂದಕ್ಕೆ ಹರಡೋದು ತಪ್ಪುತ್ತೆ, ವೈರಸ್ಸೇ ಆಗಲಿ ಬ್ಯಾಕ್ಟೀರಿಯಾನೇ ಆಗಲಿ. ಮತ್ತು ಇದರಿಂದಾಗಿ ಯಾವುದೇ ರೀತಿಯ ಲಸಿಕೆಗಳು ಯಾವ್ಯಾವುದಿದೆ, ನಮ್ಮ ಪಶುಸಂಗೋಪನಾ ಇಲಾಖೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಈಗ ಎಲ್ಲ ರೀತಿಯ ಲಸಿಕೆಗಳನ್ನು ಕಾಲಕಾಲಕ್ಕೆ ಕೊಡ್ತಾ ಬಂದಿದ್ದಾರೆ, ಅವುಗಳ ಉಪಯೋಗನ ನಾವು ಪಡ್ಕೋಬೇಕಾಗತ್ತೆ. ಸೊ ಈ ರೋಗ ಬಂದ ಲಸಿಕೆ ಕಾರ್ಯಕ್ರಮ ಹಮ್ಮಿಕೊಂಡಾಗ ಎಲ್ಲರೂ ಸಹಕರಿಸಿ ಎಲ್ಲ ರೀತಿಯ ಲಸಿಕೆಗಳನ್ನು ಅಂದರೆ ಕಾಲುಬಾಯಿ ಜ್ವರದ ಲಸಿಕೆ, ಬ್ರುಸಲೋಸಿಸ್ ಕಂದು ರೋಗ ಅಂತ ಹೇಳ್ತೀವಿ ಅದಕ್ಕೆ, ಗಳಲೆ ರೋಗಕ್ಕೆ, ಚಪ್ಪೆ ರೋಗಕ್ಕೆ, ಮತ್ತು ಈಗ ಗಂಟಲು ಬೇನೆ ಅಂತ ಹೇಳ್ತೀವಿ, ಇಟಿ ಎಂಟ್ರೋಟಾಕ್ಸಿಮಿಯಾ, ಅದು ಕುರಿ ಮತ್ತು ಕುರಿಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಒಂದು ಸಾಯ್ತಂದರೆ ಆ ಫ್ಲಾಕಲ್ಲಿ ಹಲವಾರು ಮರಿಗಳು, ದೊಡ್ಡದು ಚಿಕ್ಕದು ಎಲ್ಲದೂ ಕೂಡ ಸಾಯ್ತಾ ಹೋಗುತ್ತೆ. ಲಸಿಕೆ ಕೊಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತವೆ. ಸೊ ಏನಂದರೆ ಕಾಯಿಲೆ ಬರಲ್ಲ ಅಂತಲ್ಲ, ಬರ್ಬೋದು, ಆದರೆ ತೀವ್ರತೆ ತುಂಬ ಕಡಿಮೆ ಇರುತ್ತೆ, ಸಾಯೋ ಮಟ್ಟಕ್ಕೆ ಹೋಗಲ್ಲ. ಸೊ ಇದರಿಂದ ಆ ಪ್ರಾಣಿಯ ನೈಸರ್ಗಿಕ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ, ಸಾಂಕ್ರಾಮಿಕ ರೋಗಗಳು ಹರಡದಂತೆ ತಡೆಗಟ್ಟುತ್ತೆ. ಮತ್ತು ಇದರಿಂದ ಲಸಿಕೆಗಳಿಂದ ಆರ್ಥಿಕ ನಷ್ಟಕ್ಕೆ ಬ್ರೇಕ್ ಅಂತ ಹೇಳಿದೆ ನಾನು. ಆರ್ಥಿಕವಾಗಿ ಏನೇನಕ್ಕೆ ಯೂಸ್ ಮಾಡ್ತೀವಿ ನಾವು, ಹಾಲು ಯೂಸ್ ಮಾಡ್ತೀವಿ, ಗೊಬ್ಬರಕ್ಕೆ ಯೂಸ್ ಮಾಡ್ತೀವಿ, ಮತ್ತು ಇನ್ನೊಂದೇನು ಮಾಂಸ ಮೊಟ್ಟೆ, ಈ ಎಲ್ಲ ಇಳುವರಿಗಳು ಬರಬೇಕಂದ್ರೆ ಫಸ್ಟು ಮುಖ್ಯವಾಗಿ ಜಾನುವಾರು ಆರೋಗ್ಯವಾಗಿ ಆರೋಗ್ಯವಾಗಿರಬೇಕಾದ್ರೆ ನಾನು ಮೊದಲೇ ತಿಳಿಸಿದಂತೆ ನೈರ್ಮಲ್ಯತೆ ಇರಬೇಕು, ಉತ್ತಮವಾದ ಆಹಾರವನ್ನು ಕೊಡಬೇಕಾಗತ್ತೆ, ಮತ್ತು ಲಸಿಕೆಗಳನ್ನು ಕಾಲಕಾಲಕ್ಕೆ ಹಾಕಿಸ್ಬೇಕಾಗತ್ತೆ, ಅವುಗಳನ್ನು ಪ್ರತಿದಿನನೂ ನಾವು ವೀಕ್ಷಣೆ ಮಾಡಬೇಕಾಗತ್ತೆ. ಇವು ನಾಲ್ಕನ್ನು ಕೂಡ ನಾವು ತಪ್ಪದೇ ಮಾಡಬೇಕು. ಉತ್ತಮವಾದ ಆಹಾರ ಪಡೆಯೋದ್ರ ಬಗ್ಗೆ ಅಥವಾ ಕೊಡುವುದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತೇವೆ. ಇವತ್ತು ನಾವು ಯಾವ್ಯಾವ ಲಸಿಕೆಗಳನ್ನು ಈಗ ಜನವರಿ ಮಳೆಗಾಲ ಮಾನ್ಸೂನ್ ಕಾಲ ಪ್ರಾರಂಭವಾಗುವ ಮೊದಲೇ ನಾನು ಹೇಳ್ದಂಗೆ ಗಳಲೆ ರೋಗದ್ದು ಹಾಕಿಸ್ಬೇಕಾಗತ್ತೆ. ಕಂದು ರೋಗದ್ದು ಪಶು ಸಂಗೋಪನಾ ಇಲಾಖೆಯಲ್ಲೇ ನಮಗೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ. ಅವಾಗ ರೈತರೆಲ್ಲ ಸಹಕರಿಸಿ ವ್ಯಾಕ್ಸಿನೇಷನ್ನ ಬೆಳಗ್ಗೆ 6 ಗಂಟೆಯಿಂದನೇ ಶುರು ಮಾಡ್ತಾರೆ. 6 ದಿನಗಳಲ್ಲಿ ನೀವು ಹಾಕ್ಸ್ಕೋಬೇಕಾಗತ್ತೆ. ಮತ್ತು ಇದ್ರ ಜೊತೆಗೆ ಸಂತಾನೋತ್ಪತ್ತಿ ಸಾಮರ್ಥ್ಯ ಹೆಚ್ಚಾಗೋದು ಅಂತ ಹೇಳ್ತೀನಿ ನಾನು. ಸೊ ಲಸಿಕೆಗಳಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಈ ಕಂದು ರೋಗ ಅನ್ನೋದು ರಾಸು 6 ತಿಂಗಳು ಲಾಸ್ಟ್ ಟ್ರೈಮಿಸ್ಟರ್ ಅಂತ ಹೇಳ್ತೀವಿ ನಾವು, 6 ತಿಂಗಳು ಗರ್ಭಾವಸ್ಥೆಯಲ್ಲಿ ಮರಿನ ಆಚೆ ಹಾಕುತ್ತೆ. ಸೊ ಇದು ಅದಕ್ಕೆ ರಾಸಿಗೆ ಅಲ್ಲದೆ ಮನುಷ್ಯರಿಗೂ ಕೂಡ ಮಾರಕ ಆಗಿರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ಮರಿ ನಮಗೆ ಮರಿ ಸಾಯೋದ್ರಿಂದ ನಷ್ಟ ಆಗುತ್ತೆ. ಅದ್ರ ಜೊತೆಗೆ ಈ ಸತ್ತೆ ಉಳ್ಕೊಳ್ಳೋದು ಅಂತ ಹೇಳ್ತೀವಿ ರಾಸುಗಳಲ್ಲಿ, ಸತ್ತೆ ಉಳ್ಕೊಳ್ಳೋದ್ರಿಂದ ಅದನ್ನ ತೆಗೆಯೋದಕ್ಕೆ ಚಿಕಿತ್ಸೆ ಕೊಡಬೇಕಾಗುತ್ತೆ, ಅದಕ್ಕೆ ಬೇಕಾದಂಥ ಆಂಟಿಬಯೋಟಿಕ್ಸ್ ಕೊಡಬೇಕಾಗುತ್ತೆ. ಇಷ್ಟೆಲ್ಲದ್ರ ಜೊತೆಗೆ ಅದಕ್ಕೆ ಎಷ್ಟು ಮಾನವ ಸಂಪನ್ಮೂಲ ಬೇಕಾಗುತ್ತೆ, ಎಷ್ಟು ಮೆಡಿಸಿನ್ಸ್ ಬೇಕಾಗುತ್ತೆ, ಅದು ಎಲ್ಲದೂ ಕೂಡ

0: ಆರ್ಥಿಕ ನಷ್ಟಕ್ಕೆ ಕಾರಣವಾಗಿದೆ. ಸೊ ಅದ್ರ ಜೊತೆಗೆ ಸಂತಾನೋತ್ಪತ್ತಿ ಕಡಿಮೆ ಆಗುತ್ತೆ. ನಮ್ಗೆ ಯಾವಾಗ ಖುಷಿ ಆಗುತ್ತೆ,
1: ಪ್ರಾಣಿಗಳ ಆರೋಗ್ಯ ಕಾಪಾಡ್ಕೋಬೇಕಂತ ನಾವು ಲಸಿಕೆ ಹಾಕಿಸ್ಲೇಬೇಕು.
0: ಯಾವುದೇ
1: ಕಾರಣಕ್ಕೂ ನಾವು ನಿರ್ಲಕ್ಷ್ಯ ಮಾಡಂಗಿಲ್ಲ.
0: ಮತ್ತೆ
1: ಇನ್ನೊಂದೇನಂದ್ರೆ, ನೀವು ನಿಮ್ಮ ಪ್ರಾಣಿಗಳು, ನಿಮ್ಮ ಜಾನುವಾರುಗಳನ್ನ ನೀವು ಸೂಕ್ಷ್ಮವಾಗಿ ಪ್ರತಿದಿನ ಗಮನಿಸಬೇಕಾಗತ್ತೆ. ಹಂಗಾಗಿ ನಿಮ್ಗೆ ಅವುಗಳ ಚಿಹ್ನೆ ಗೊತ್ತಾಗ್ಬಿಡುತ್ತೆ, ಯಾವ ಒಂದು ಜಾನುವಾರು ಆರೋಗ್ಯಯುತವಾಗಿಲ್ಲ, ಮತ್ತೆ ನೀವು ಅದನ್ನ ಸಪರೇಟ್ ಮಾಡಬೇಕಾಗುತ್ತೆ ಆರೋಗ್ಯವಾಗಿ ಇಲ್ಲ ಅಂತ. ಇಲ್ಲಿ ಹೋದ್ರೆ ದೊಡ್ಡ ನಷ್ಟ ಆಗ್ಬಿಡುತ್ತೆ. ಹೌದಲ್ಲ ಡಾಕ್ಟರ್?
0: ಯಾಕಂದ್ರೆ
1: ನಿಮ್ಮ ಪ್ರಾಣಿಗಳ ವ್ಯಾಲ್ಯೂ ನಿಮ್ಗೆ ಗೊತ್ತಿದೆ. ಈಗ ತೀರಾ ದೊಡ್ಡ ದೊಡ್ಡ ಒಂದು 15-20 ಲೀಟರ್ ಹಾಲು ಕೊಡುವಂತ ಬೇಕಷ್ಟು ಪ್ರಾಣಿಗಳಿದ್ದಾವೆ. ಎಚ್ ಎಫ್ ಇದೆ, ಗೀರ್ ಇದೆ, ಮತ್ತೆ ಮುರಾ ಜರ್ಸಿ ಇದೆ. ಹಂಗಾಗಿ ಎಲ್ಲಾ ಪ್ರಾಣಿಗಳನ್ನು ನೀವು ಲಕ್ಷ್ಯ ಕೊಡ್ಲೇಬೇಕಾಗುತ್ತೆ.
0: ಹೌದು, ಮತ್ತೆ ಈಗ ರೈತರು ಕೂಡ ಸಾಕಷ್ಟು ವೈಜ್ಞಾನಿಕವಾಗಿ ತಿಳ್ಕೊಂಡಿದ್ದಾರೆ. ಹೊಟ್ಟೆ ಹುಳು ಜಂತುನಾಶಕಗಳನ್ನ ಟೈಮ್ ಟೈಮ್ಗೆ ಹಾಕ್ಸ್ಬೇಕು ಅಂತಾರೆ. ಮತ್ತೆ ಫೀಡ್, ನಾವು ಕೊಡುವಂತ ಆಹಾರದಲ್ಲಿ ಪ್ರೋಟೀನ್ ಅಂಶ ಇದೆಯಾ, ಪಿಷ್ಟ ಇದೆಯಾ, ಸರ್ಕಾರ ಪಿಷ್ಟ ಇದೆಯಾ, ಕೊಬ್ಬಿನ ಅಂಶ ಇದೆಯಾ, ಮಿನರಲ್ ಮಿಕ್ಸರ್ ಹಾಕಿದೀವ, ವಿಟಮಿನ್ಸ್ ಮಿಕ್ಸರ್ ಹಾಕಿದೀವ್ಯಾ, ಇದೆಲ್ಲದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ರೈತರು ಕೂಡ ಸಾಕಷ್ಟು ವೈಜ್ಞಾನಿಕವಾಗಿ ಚರ್ಚೆ ಮಾಡ್ತಾರೆ ಡಾಕ್ಟರ್ ಜೊತೆ, ಪಶುವೈದ್ಯರ ಜೊತೆನಲ್ಲಿ, ಅಧಿಕಾರಿಗಳ ಜೊತೆನಲ್ಲಿ. ಸೊ ಇದೆಲ್ಲ ಏನಕ್ಕೆ ಮಹತ್ವವಾಗಿ, ನಮಗೆ ಅತ್ಯಂತ ಲಾಭದಾಯಕವಾದಂತಹ ಪಶುಸಂಗೋಪನೆ ಮಾಡಬೇಕು.
1: ನಿಮ್ಮ ಪ್ರಾಣಿಗಳಿಗೆ ಅನಾಹುತ ಆಗಬಾರ್ದು. ಅನಾಹುತ ಆದ್ರೆ ನಿಮ್ಗೆ ಆರ್ಥಿಕವಾಗಿ ನಷ್ಟ
0: ಆಗುತ್ತೆ,
1: ಅದು ಒಂದೆರಡು ರೂಪಾಯಿ ಅಲ್ಲ ಅದು. ಆಮೇಲೆ ನಿಮ್ದು ಅದು ಹಾಲು ಕೂಡ ಒಂದು ಇದು ನಿಮ್ದು ಕಡಿಮೆ ಆಗ್ಬಿಡುತ್ತೆ. ಪ್ರಾಣಿಗಳು ನೀವು ಏನು ಒಂದ್ ಕಡೆ ನೀವು ಇಂತಿಷ್ಟು ಹಾಲು ಕೊಡ್ಬೇಕಂತ ಇರ್ತೀರಿ, ಮತ್ತೆ ಅದೆಲ್ಲ ಇದಾಗ್ಬಿಡುತ್ತೆ. ಅದೇ ತರ ಪ್ರಾಣಿಗಳು ಕೂಡ, ಕುರಿ ಅದೆಲ್ಲ ಆ ತರ ಹಾಗೂ ಕೂಡ ಇರುತ್ತೆ. ಹಂಗಾಗಿ ಆರ್ಥಿಕ ಸಮಸ್ಯೆ ನಾವು ತಂದ್ಕೋಬಾರ್ದು. ಹೌದಲ್ಲ ಡಾಕ್ಟರ್?
0: ಹೌದು, ಆರ್ಥಿಕವಾಗಿ ನಷ್ಟ ಆದ್ರೆ ಪಶುಸಂಗೋಪನೆ ಇಳಿಮುಖವಾಗ್ತಾ ಹೋಗುತ್ತೆ. ಸೊ ನಮ್ಮ ಧ್ಯೇಯ ಏನು, ಉತ್ತಮವಾದ ಲಾಭ ಪಡೆಯುವಂಥದ್ದು ಮೊದಲನೇದಾಗಿ. ಸೊ ಅದು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಹೆಚ್ಚಿಸೋದ್ರ ಜೊತೆಗೆ ದೇಶದ ಆರ್ಥಿಕ ಪರಿಸ್ಥಿತಿನೂ ಎಲ್ಲ ರೀತಿನೂ ಕೂಡ ಉತ್ತಮಗೊಳ್ಳುತ್ತೆ.
1: ಇನ್ನೊಂದು ಏನಂದ್ರೆ, ಈಗ ನಾವು ಆಕಳು ಸಾಕ್ತೇವೆ, ಎಮ್ಮೆ ಸಾಕ್ತೇವೆ, ಇದರಲ್ಲಿ ಸಾಮಾನ್ಯವಾಗಿ ಎರಡರಲ್ಲೂ ಬರುವಂತ ಕೆಲವು ರೋಗಗಳು ಇರ್ಬೋದಲ್ಲ?
0: ಹೌದು, ಎರಡರಲ್ಲೂ ಬರುವಂತ, ಫಾರ್ ಎಕ್ಸಾಂಪಲ್ ನಾನು ಎಚ್ ಎಸ್ ಅಂತ ಹೇಳಿದೆ, ಗಳಲೆ ರೋಗ. ಸೊ ಅದು ಎಮ್ಮೆಗಳಲ್ಲಿ ಬಹಳ ಹೆಚ್ಚಾಗಿ ಕಾಣಿಸುತ್ತೆ ಅದನ್ನು. ಸೊ ಆ ರೋಗ ಬಂತಂದ್ರೆ ನಿಮ್ಗೆ ಇವತ್ ಬಂತಂದ್ರೆ ನಾಳೆ ಆಲ್ರೆಡಿ ಸತ್ತೋಗ್ಬಿಡುತ್ತೆ,
1: ದೊಡ್ಡ
0: ನಷ್ಟ ಆಗುತ್ತೆ. ಸೊ ಆದ್ರಿಂದ ಈ ಲಸಿಕೆ ಹಾಕ್ಸಿದ್ರೆ ನಾನು ಕಂಪ್ಲೀಟ್ ರೋಗ ಬರಲ್ಲ ಅಂತ ಹೇಳ್ತಾ, ಬಂದ್ರು ಕೂಡ ಅದು ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಯಾಕೆ ಶಕ್ತಿ ಇರುತ್ತೆ ಅಂದ್ರೆ, ರೋಗ ನಿರೋಧಕ ಶಕ್ತಿ, ಅದರಲ್ಲಿ ಆಂಟಿಬಾಡೀಸ್ ಇರ್ತವೆ, ರೋಗಾಣುಗಳಿಗೆ ಹೋರಾಡುವಂತ, ರೋಗಾಣುಗಳ ವಿರುದ್ಧ ಓಡಾಡುವಂತ ಆಂಟಿಬಾಡೀಸ್ ಇರುತ್ತೆ. ಅದು ಒಂದು ಮೈಲ್ಡ್ ಆಗಿ ಫೀವರ್ ಬರ್ಬೋದು, ಜ್ವರ ಬರುತ್ತೆ.
1: ಇನ್ನೊಂದೇನಂದ್ರೆ, ಈಗ ನಿಮ್ಮ ಪ್ರಾಣಿಗಳು ದಿನಾನು ಆರೋಗ್ಯಯುತವಾಗೇ ಇರ್ತವೆ, ನೀವು ಗಮನಿಸ್ತೀರಿ, ಬೆಳಗ್ಗೆನೂ ಗಮನಿಸ್ತೀರಿ, ಸಾಯಂಕಾಲನು ಗಮನಿಸ್ತೀರಿ, ಆದ್ರೂ ಕೂಡ ನಿಮ್ಗೆ ಒಂದೇ ದಿನದಲ್ಲಿ ಅದು ಆರಾಮಿಲ್ಲ, ಅದು ಅದ್ರ ಲಕ್ಷಣ ಗೊತ್ತಾಗ್ಬಿಡುತ್ತೆ, ಅದು ಹೆಂಗೆ ಕಂಡಿಡ್ಕೋಲ್?
0: ಇದು ಕಂಡುಹಿಡಿಬೇಕು, ನಾನು ಹೇಳಿದ್ನಲ್ಲ, ಪ್ರತಿದಿನ ಅವನ್ನ ಅಬ್ಸರ್ವೇಷನ್, ವೀಕ್ಷಣೆ ಮಾಡ್ಬೇಕಾಗತ್ತೆ. ಮಾಡಿದ್ರೆ ಪ್ರತಿಯೊಂದನ್ನು, ಒಂದೇ ಅಲ್ಲ, ಪ್ರತಿಯೊಂದನ್ನು ನಾವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಒಂದಕ್ಕೆ ಬಂತು ಅಂದರೆ ಎಲ್ಲದಕ್ಕೂ ಹರಡುತ್ತೆ. ಅದ್ರ ಜೊತೆಗೆ ನಾನು ಏನಕ್ಕೆ ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಒತ್ತು ಲಸಿಕೆಗಳ ಕೊಡ್ತಾ ಇದ್ದೀನಿ ಅಂದರೆ, ರೋಗ ಬಂತು ಅಂತ ಇಟ್ಕೊಳ್ಳಿ, ಆ ಪ್ರಾಣಿಗೆ ರೋಗ ಬಂದ್ರೂ ಅದು ತಡ್ಕೊಳ್ಳೋ ಶಕ್ತಿ ಬೇಕು. ಅದು ತಡ್ಕೊಳ್ಳೋ ಶಕ್ತಿ ಬರೋದು, ರೋಗ ನಿರೋಧಕ ಶಕ್ತಿ ಬರೋದು ಲಸಿಕೆಗಳನ್ನ ಮುಂಚಿತವಾಗಿ ಕೊಡೋದ್ರಿಂದ. ಸೊ ಹಲವಾರು ಲಸಿಕೆಗಳು 3 ತಿಂಗಳಲ್ಲೇ ಸ್ಟಾರ್ಟ್ ಮಾಡ್ತಾರೆ, ಕೆಲವು ಲಸಿಕೆಗಳನ್ನ 6 ತಿಂಗಳು ಮರಿ ಇದ್ದಾಗ ಸ್ಟಾರ್ಟ್ ಮಾಡ್ತಾರೆ ಈ ಕರುಗಳಿಗೆ. ಅದ್ರ ಜೊತೆಗೆ ಜಂತುನಾಶಕಗಳನ್ನ ಕೊಡ್ಬೇಕು. ಈ ಜಂತುಗಳಿದ್ರೆ ನಾವು ಲಸಿಕೆ ಕೊಟ್ಟರೂ ಕೂಡ ಅವುಗಳಿಂದ ಉಪಯೋಗ ಆಗಲ್ಲ, ರೋಗ ನಿರೋಧಕ ಶಕ್ತಿ ಅತಿ ಅಂದ್ರೆ ತೀವ್ರವಾಗಿ ಬೆಳವಣಿಗೆ ಆಗಲ್ಲ. ಸೊ ಅದರಿಂದ ಪೌಷ್ಟಿಕ ಆಹಾರನೂ ಕೊಡಬೇಕು, ಮತ್ತೆ ಜಂತುನಾಶಕನೂ ಹಾಕ್ಬೇಕು, ಮತ್ತೆ ಲಸಿಕೆಗಳನ್ನ ಕಾಲಕಾಲಕ್ಕೆ ಕೊಡಬೇಕಾಗುತ್ತೆ. ಇಲ್ಲಿ ಎಲ್ಲಿ ಸಿಗುತ್ತೆ ಅದು, ಎಲ್ಲ ಪಶುಸಂಗೋಪನಾ ಇಲಾಖೆಗಳಲ್ಲೂ ಇರುತ್ತೆ. ಅದು ಸಿಕ್ಕಿಲ್ಲ ಅಂದ್ರೂ ಅವ್ರಿಗೆ ಅಧಿಕಾರಿಗಳಿಗೆ ತಿಳಿಸಿದ್ರೆ ಅದ್ರ ಬಗ್ಗೆ ಅವರು ಅರೇಂಜ್ ಮಾಡಿ ನಿಮ್ಗೆ ಕೊಡ್ತಾರೆ.
1: ಇಲಾಖೆಗೆ
0: ಹೋದ್ರೆ ಅವರು ರೈತರು ಪಶುವೈದ್ಯ ಅಧಿಕಾರಿಗಳಾಗ್ಲಿ ಅಥವಾ ಬೇರೆ ಹಂತದ ಅಧಿಕಾರಿಗಳಾದ್ರೂ ಕೂಡ ಅವ್ರ ಜೊತೆ ನಿಕಟ ಸಂಪರ್ಕ ಇಟ್ಕೋಬೇಕಾಗುತ್ತೆ, ಒಳ್ಳೆ ರೀತಿಯಲ್ಲಿ ವೈಜ್ಞಾನಿಕವಾಗಿ ಚರ್ಚೆ ಮಾಡಬೇಕಾಗುತ್ತೆ ಅವ್ರ ಜೊತೆನಲ್ಲಿ. ಸೊ ಈಗ ಬಂದಿಲ್ಲ ಅಂತ ಹೇಳಿದ್ರೆ ಅದನ್ನ ಬೇರೆ ತರ ಪ್ರಾಬ್ಲಮ್ ಮಾಡೋದು ಅವೆಲ್ಲ ಮಾಡಿದ್ರು ಬಿಟ್ಟು ನಮ್ಮ ಕೆಲಸ ಆಗ್ಬೇಕಂದ್ರೆ ನಾವು ಯಾವ ರೀತಿ ಅಪ್ರೋಚ್ ಮಾಡಬೇಕಾಗುತ್ತೆ ಅದನ್ನು ಮಾಡಬೇಕು. ಮತ್ತು ಇದನ್ನು ಆದಷ್ಟು ಲಸಿಕೆಗಳನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ತಂಪಾದ ವಾತಾವರಣ ಇರುವಾಗ ಕೊಡಬೇಕಾಗುತ್ತೆ. ಇನ್ನೊಂದು ಕೊಡಬೇಕಾದ್ರೆ ಅದಕ್ಕೆ ಕೋಲ್ಡ್ ಸ್ಟೋರೇಜ್ ಅಂತ ಹೇಳ್ತೀವಿ, ಶೈತ್ಯೀಕರಣ ಕರೆಕ್ಟಾಗಿ ನಾವು ನೋಡ್ಕೊಂಡಿದ್ದೀವ, ಅದು ನೋಡಿಕೊಂಡು ವ್ಯಾಕ್ಸಿನ್ನು ಎಫೆಕ್ಟಿವ್ ಆಗಿ ತುಂಬ ರೋಗ ನಿರೋಧಕ ಶಕ್ತಿ ಉತ್ತಮವಾಗಿ ಬರಬೇಕಂದ್ರೆ

0: ಒಳ್ಳೆ ರೀತಿನಲ್ಲಿ ನಾವು ಪ್ರತಿ ಒಂದು ಅನಿಮಲ್ಗೂ ಕೂಡ ಇಂಜೆಕ್ಷನ್ನ ಕೊಡಬೇಕಾಗುತ್ತೆ. ಸೊ ಅದಕ್ಕೆ ಪ್ರಾಪರ್ ಆಗಿ ಅವನ್ನ ನೇಮ್ ಮಾಡಿಕೊಂಡು ಒಂದೊಂದು ಹಸುಗು ಒಂದೊಂದು ಹೆಸರಿಟ್ಟು ಅದಕ್ಕೆ ನಂಬರ್ಗಳು ಕೊಟ್ಟು ಲಸಿಕೆಗಳನ್ನು ಮಾಡಬೇಕಾಗುತ್ತೆ. ಸೊ ಮತ್ತೆ ಮಳೆಗಾಲ ಪ್ರಾರಂಭ ಆಗಕ್ಕೆ ಮೊದಲೇ ಈ ಗಳಲೆ ರೋಗ ನಾನು ಹೇಳಿದ್ನಲ್ಲ ಅದಕ್ಕೆ, ಮತ್ತೆ ಈ ಕೆಲವು ಕುರಿ ಮತ್ತು ಮೇಕೆಗಳಲ್ಲಿ ಗಂಟಲಲ್ಲು ಬೇನೆ ಅಂತ ಹೇಳಿದ್ನಲ್ಲ ಅದಕ್ಕೂ ಕೂಡ ಗಳಲೆ ರೋಗಕ್ಕೂ ಕೂಡ ಲಸಿಕೆಗಳನ್ನು ನೀಡಬೇಕಾಗತ್ತೆ.
1: ಡಾಕ್ಟರ್, ಈಗ ಪ್ರತಿ ವರ್ಷನೂ ಸರ್ಕಾರ ಕೂಡ ಲಸಿಕಾ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ, ಆಂದೋಲನ ಹಮ್ಮಿಕೊಳ್ತದೆ. ಹಾಗಾಗಿ ಈ ಒಂದು ಲಸಿಕಾ ಆಂದೋಲನದಿಂದ ಸಂತಾನೋತ್ಪತ್ತಿ ಯಾವ ಥರ ಸುಧಾರಿಸುತ್ತೆ ಅದ್ರ ಬಗ್ಗೆ ಹೇಳಿ.
0: ನಾನು ನಿಮ್ಗೆಲ್ಲ ತಿಳಿಸ್ದಂಗೆ ಈ ರಾಸುಗಳಲ್ಲಿ ಹಸು ಮತ್ತು ಇದರಲ್ಲಿ ಹೆಣ್ಣು ಕರುಗಳಲ್ಲಿ ನಾವು ಕಂದು ರೋಗ ಅಂತ ವ್ಯಾಕ್ಸಿನ್ ಕೊಡ್ತೀವಿ, ಬ್ರುಸಲೋಸಿಸ್ ವ್ಯಾಕ್ಸಿನ್. ಇದು ಬ್ರುಸಲ ಕಾಯಿಲೆ ಬಂದರೆ ಆ ಮರಿಗಳು ನಾನು ಹೇಳಿದ್ನಲ್ಲ 6 ತಿಂಗಳು ಗರ್ಭಾವಸ್ಥೆ ಇರುತ್ತೆ, ಆವಾಗಲೇ ಕಂದು ಹಾಕೋದು ಅಂತ ಹೇಳ್ತೀವಿ. ಇದರಿಂದ ಅತ್ಯಂತ ನಷ್ಟ ಹೇಳಿದ್ರೆ ಹಸು ಸಾಕಿದ್ದು ಅದರ ಮೇಂಟೆನೆನ್ಸ್ ಕಾಸ್ಟ್ ಅಂತ ಹೇಳ್ತೀವಲ್ಲ ನಾವು, ಅದಕ್ಕೆ ಆಹಾರ ಪ್ರೊವೈಡ್ ಮಾಡೋದು, ಚಿಕಿತ್ಸಾ ವೆಚ್ಚ, ಮರಿ ಸತ್ತೋಗೋದು, ಇದೆಲ್ಲದನ್ನು ಕೂಡ ಆರ್ಥಿಕವಾಗಿ ತೀವ್ರ ನಷ್ಟ ಆಗುತ್ತೆ. ರೈತರು ಅದನ್ನು ಆ ರೀತಿ ಬಂದಾಗ ತುಂಬ ಬೇಸರ ವ್ಯಕ್ತಪಡಿಸ್ತಾರೆ. ಸೊ ಈ ಥರ ಬೇಸರ ವ್ಯಕ್ತಪಡಿಸೋದ್ರ ಬದಲು ವ್ಯಾಕ್ಸಿನೇಷನ್ ಮುಂಚಿತವಾಗಿ ಕೊಡಿಸ್ಕೊಳ್ಳಿ. ಸೊ ಇದು ಕೊಡಿಸೋದ್ರ ಜೊತೆಗೆ ನಿಮ್ಮ ನಮಗೂ ಕೂಡ ಇದು ಈ ರೋಗದ ಬಗ್ಗೆ ಹೇಳೋದಾದರೆ ಮನುಷ್ಯನಿಗೂ ಕೂಡ ಅದರ ಸಾಧ್ಯತೆ ಇರುತ್ತೆ. ಸೊ ಅದನ್ನು ಕೂಡ ನಾವು ತಡೆಗಟ್ಬೋದು. ಸೊ ಅದ್ರ ಜೊತೆಗೆ ನೀವು ಟ್ಯೂಬರ್ಕ್ಯುಲೋಸಿಸ್ ಅಂತ ಕಾಯಿಲೆ ಬರ್ತವೆ, ಅದನ್ನು ಕೂಡ ಒಂದರಿಂದ ಒಂದಕ್ಕೆ ಹರಡೋದ್ರಿಂದ ನಾವು ಐಸೋಲೇಷನ್ ಅಂತ ಹೇಳಿದ್ನೆ, ಅಂದರೆ ಬೇರ್ಪಡಿಸಿ ಇಡೋ ಅಂಥ ಕೆಲಸ ಮಾಡಬೇಕಾಗತ್ತೆ. ಈ ಗಳಲೆ ರೋಗನೂ ಅಷ್ಟೇ, ಒಂದರಿಂದ ಒಂದಕ್ಕೆ ಬೇಗ ಹರಡುತ್ತೆ. ಮತ್ತು ನೀವು ಕೊಟ್ಟಿಗೆ ಅಥವಾ ಮೇವಿನ ಇದನ್ನು ಕಟ್ಟಬೇಕಾದ್ರೆ ಸ್ವಲ್ಪ ವೈಜ್ಞಾನಿಕವಾಗಿ ಥಿಂಕ್ ಮಾಡಬೇಕು. ಅಲ್ಲಿ ಯಾವುದೇ ರೀತಿ ನೀರು ನಿಲ್ದಂಗೆ ನೋಡ್ಕೋಬೇಕಾಗತ್ತೆ, ಸೊಳ್ಳೆಗಳ ಕಾಟ ಇಲ್ಲದಂಗೆ ನೋಡ್ಕೋಬೇಕಾಗತ್ತೆ. ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಅವಕ್ಕೆ ಟೈಮ್ ಟೈಮ್ಗೆ ಕರೆಕ್ಟಾಗಿ ಮೇವು ಸಿಗಬೇಕು, ಒಣ ಮೇವು, ರಸ ಮೇವು ಅಂತ ಹೇಳ್ತೀವಿ, ಹಸಿರು ಮೇವು ಸಿಗಬೇಕು. ಮತ್ತು ಹಾಲು ಕರೆಯೋದಕ್ಕೆ ಉತ್ತಮವಾದ ಮಿನರಲ್ ಮಿಕ್ಸ್ಚರ್ ಪುಡಿ, ಕಾನ್ಸಂಟ್ರೇಟ್ ಅಂತ ಹೇಳ್ತೀವಿ, ಪೌಷ್ಟಿಕವಾದ ಆಹಾರವನ್ನು ಕೊಡಬೇಕು. ಇದೆಲ್ಲದರ ಜೊತೆಗೆ ಮುಖ್ಯವಾಗಿ ಪಶುಸಂಗೋಪನಾ ಇಲಾಖೆ ಜೊತೆ ನಿಕಟವಾದ ಸಂಪರ್ಕ ಇಟ್ಕೊಂಡು ಲಸಿಕೆಗಳನ್ನ ಕಾಲಕಾಲಕ್ಕೆ ಹಾಕಿಸ್ಕೋಬೇಕು.
1: ಅಂದ್ರೆ ಪ್ರಾಣಿಗಳನ್ನ ಪ್ರೀತಿ ಕೂಡ ಮಾಡಬೇಕಾಗುತ್ತೆ.
0: ನಾನು ವೀಕ್ಷಣೆ ಅಂತ ನಾನು ಹೇಳದ್ನಲ್ಲ, ಪ್ರತಿದಿನ ನೀವು ಅವಕ್ಕೆ ರೆಸ್ಪಾಂಡ್ ಮಾಡಿ ಒಂದು ಹೆಸರಿಟ್ಟು ಕರೀರಿ, ನೀವು ಬಂದ ತಕ್ಷಣ ಆ ಹೆಸರು ಕರೆದ್ರೆ ಅವರು ರೆಸ್ಪಾಂಡ್
1: ಮಾಡಿ ಕೈ ಹಾಕೋದು, ಹೌದು, ಕೆಚ್ಚಲಲ್ಲಿ ಕೈ ಹಾಕೋದು, ಈ ತರ ಮಾಡೋದ್ರಿಂದ ಅವಕ್ಕೆ ನಿಮಗೆ ಸ್ಪಂದಿಸ್ತವೆ,
0: ಅವುಗಳ ಆರೋಗ್ಯನು ಕೂಡ ಉತ್ತಮವಾಗಿರ್ತದೆ.
1: ನಮ್ಮನ್ನ ನೋಡಕ್ ಇಲ್ಲಿ ಇದಾರೆ ಅಂತ ಒಂದು ಭಾವನೆ ಬಂದ್ಬಿಡುತ್ತೆ ಅವಕ್ಕೆ.
0: ಹೌದು,
1: ಎಲ್ಲ ಇರುತ್ತೆ, ಅವರಿಗೂ ಸ್ಪಂದನೆ ಮಾಡ್ತವೆ. ಹಂಗಾಗಿ ರೈತರಿಗೆ ಗೊತ್ತಿದೆ ಇದೆಲ್ಲವಾ,
0: ಇದೆಲ್ಲ ಬಗ್ಗೆ ಎಲ್ಲ ಗೊತ್ತಿದೆ, ವೈಜ್ಞಾನಿಕವಾಗಿ ಸಾಕ್ತಾ ಇದ್ದಾರೆ. ಮತ್ತೆ ಈ ಇತ್ತೀಚಿನ ದಿನಗಳಲ್ಲಿ ಕಾಯಿಲೆಗಳ ಪ್ರಮಾಣನೂ ಕೂಡ ಕಡಿಮೆ ಆಗಿದೆ, ಬಟ್ ಬೇರೆ ಬೇರೆ ರೋಗಗಳು, ಈಗ ಚರ್ಮಗಂಟು ರೋಗ ಇದ್ದಕ್ಕಿದ್ದಂಗೆ ಜಾಸ್ತಿ ಆಯ್ತು, ಅದರ ಪ್ರಮಾಣ ತುಂಬಾ ಕಡಿಮೆ ಆಗಿದೆ. ನಮ್ಮ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಿಂದ ನಾವು ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಅನ್ನೋದನ್ನು ಕೊಡ್ತಾ ಇದ್ದೀವಿ. ಮತ್ತೆ ಸೆಂಟ್ರಲ್ ಅಲ್ಲಿ IVRIಯಿಂದ ಕೂಡ ಚರ್ಮಗಂಟು ರೋಗಕ್ಕೇನೆ ವ್ಯಾಕ್ಸಿನ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಅದನ್ನು ಕೂಡ ಎಲ್ಲ ರೀತಿಯಲ್ಲೂ ತುಂಬಾ ಉಪಯೋಗ ಆಗಿದೆ ಇವಾಗ. ಸೊ ಅದನ್ನು ಉಪಯೋಗಿಸ್ಕೋಬೇಕಾಗತ್ತೆ ರೈತರು. ಎಲ್ಲ ಟೈಮಲ್ಲೂ ಸರಬರಾಜು ಇಲ್ಲದೇ ಇದ್ರೂ ಕೂಡ ಆದಷ್ಟು ಪಶುಸಂಗೋಪನಾ ಇಲಾಖೆ ರೈತರಿಗೋಸ್ಕರ, ರೈತರ ಪ್ರಯೋಜನಕ್ಕೆ ಏನೇನು ಬೇಕು ಎಲ್ಲದನ್ನು ಕೂಡ ಶ್ರಮವಹಿಸಿ ಮಾಡ್ತಾ ಇದ್ದಾರೆ.
1: ಈಗ ರಾಜ್ಯದಲ್ಲಿ ಬೀದರ್ನ ಪಶು ವೈದ್ಯಕೀಯ ಮತ್ತು ಮೀನುಗಾರಿಕೆ ಇಲಾಖೆ ವತಿಯಿಂದನೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಹಾಕೋತಾ ಇದ್ದೀರಿ ಅಲ್ಲ. ಈಗ ತಮ್ಮ ಬೆಂಗಳೂರು ಕಾಲೇಜು ಕೂಡ, ಪಶು ವೈದ್ಯಕೀಯ ಕಾಲೇಜು ಕೂಡ ಅದ್ರ ಮೂಲಕ ನೀವು ಮಾಡ್ತಾನೆ ಇರ್ತೀರಿ, ಇಂಪ್ಲಿಮೆಂಟ್ ಮಾಡ್ತೀರಿ.
0: ಹೌದು,
1: ಹಾಗಾಗಿ
0: ಈ ಲಸಿಕೆ ಕಾರ್ಯಕ್ರಮಕ್ಕೆನೆ ನಾವು ಏನ್ ಹೇಳ್ತೀವಿ, ಫೀಲ್ಡ್ ಡೇಸ್ ಅಂತ ಹೇಳ್ತೀವಿ, ಫೀಲ್ಡ್ ಡೇಸ್ ಅಂತ ಹೇಳ್ತೀವಿ. ಮತ್ತೆ
1: ನೀವು ಫೀಲ್ಡ್ ಹೊಲಕ್ಕೆ ಹೋಗ್ತೀರಾ?
0: ಅವರು ಮನೆಗಳಿಗೆ ಹೋಗಿ ಮನೆ ಹತ್ರನೇ ಅವ್ರಿಗೆ ವ್ಯಾಕ್ಸಿನೇಷನ್ ಸೌಲಭ್ಯನ, ಅಂದ್ರೆ ಇದನ್ನ ಪ್ರತಿ ಹಳ್ಳಿಗಳಿಗೂ ಮಾಡಕ್ ಆಗದೇ ಇದ್ರು ಕೆಲವು ಅಡಾಪ್ಟೆಡ್ ವಿಲೇಜಸ್ ಅಂತ ಹೇಳ್ತೀವಿ, ಅಲ್ಲೋಗಿ ಮಾಡ್ತಾ ಇದ್ದೀವಿ. ಮತ್ತೆ ಅಲ್ಲಿನ ಡಾಕ್ಟರ್ಗಳು, ಪಶುಸಂಗೋಪನೆ ಇಲಾಖೆಯ ಡಾಕ್ಟರ್ಗಳು ನಮ್ಮನ್ನ ಸಂಪರ್ಕಿಸಿದಾಗ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಅವ್ರಿಗೆ ನಮ್ಮ ಸಹಾಯ ಹಸ್ತವನ್ನ ನೀಡ್ತಾ ಇದ್ದೀವಿ. ಸೊ ಇದರಿಂದ ರೋಗಗಳು ಆದಷ್ಟು ಕಡಿಮೆ ಆಗಿದೆ.
1: ಆಮೇಲೆ ಡಾಕ್ಟರ್, ಈಗ ಲಸಿಕೆಗಳಿಂದ ಪ್ರಾಣಿಜನ್ಯ ರೋಗಗಳನ್ನ ನಾವು ಹೆಂಗೆ ತಡೆಗಟ್ಟಬಹುದು ಇದನ್ನು ಕೂಡ ಹೇಳಿ.
0: ಪ್ರಾಣಿಜನ್ಯ ರೋಗಗಳನ್ನು ತಡೆಗಟ್ಟೋದಂದ್ರೆ ಝೂನೋಟಿಕ್ ಡಿಸೀಸಸ್ ನಾನು ಹೇಳಿದ್ನಲ್ಲ, ಮನುಷ್ಯ ಕಂದು ರೋಗ ಮುಖ್ಯವಾಗಿ. ಆಮೇಲೆ ಬೇರೆ ಸಾಕುಪ್ರಾಣಿಗಳು, ಸಣ್ಣ ಸಾಕುಪ್ರಾಣಿಗಳನ್ನು ತಗೊಂಡ್ರೆ ರೇಬಿಸ್ ಕಾಯಿಲೆ ಆಗಿರ್ಬೋದು. ಸೊ ಈ ಪ್ರಾಣಿಜನ್ಯ ರೋಗಗಳ ಬಗ್ಗೆನೇ ಅತಿ ಹೆಚ್ಚು ಡೀಟೇಲ್ಸ್ ತಿಳ್ಕೊಬೇಕಾಗತ್ತೆ ನಾವು. ಇದರಿಂದ ಲಸಿಕೆ ನೀಡೋದ್ರಿಂದ ಈ ಕಾಯಿಲೆನೂ ಕೂಡ

0: ಕಂಪ್ಲೀಟ್ ನಾವು ತಡೆಗಟ್ಬೋದಾಗಿದೆ, ಮುಖ್ಯವಾಗಿ ಕಂದು ರೋಗನ. ಸೊ ಅದೇ ರೀತಿ ಬೇರೆ ರೋಗಗಳು ಕೂಡ ಕಂಟ್ರೋಲ್ ಮಾಡ್ಬೋದು.
1: ಡಾಕ್ಟರ್, ಈಗ ನಾವು ವಿವಿಧ ಪ್ರಾಣಿಗಳು ನಮ್ಮನೆಗಿದ್ದಾವೆ ಅಂದರೆ, ಈಗ ಎಮ್ಮೆ, ಆಕಳು, ಕುರಿ ಮತ್ತು ಇನ್ನೂ ಕೆಲವು ಜಾನುವಾರುಗಳಿರ್ತವೆ, ಇವುಗಳನ್ನು ನಾವು ಎಲ್ಲವನ್ನು ಕೂಡ ಒಂದೇ ಥರ ನೋಡೋಕ್ಕಾಗಲ್ಲ.
0: ಎಲ್ಲವನ್ನೂ ಒಂದೇ ಥರ ನೋಡೋದು ಅಂತೇಳಿದ್ರೆ ಆರೋಗ್ಯದ ದೃಷ್ಟಿಯಿಂದ ಎಲ್ಲದಕ್ಕೂ ನಾವು ಕೂಡ ಸಮಾನ ಇದನ್ನ ಕೊಡಬೇಕಾಗುತ್ತೆ. ಈಗ ಕೆಲವು ರೋಗಗಳು ಕುರಿ ಮೇಕೆಯಿಂದ ಹಸುಗಳಿಗೂ ಬರ್ಬೋದು, ಹಸು ಎಮ್ಮೆಯಿಂದನೂ ಬೇರೆದು ಹರಡ್ಬೋದು. ಸೊ ಹಂಗಾಗಿ ಅವಕ್ಕೆ ಪ್ರತ್ಯೇಕವಾಗಿ ಕೊಠಡಿಗಳನ್ನು ಮಾಡಿಸ್ಕೊಂಡು ಇಡೋದು ಬಹಳ ಮುಖ್ಯವಾಗುತ್ತೆ. ಎಲ್ಲ ಜಾನುವಾರುಗಳಿಗೂ ಕೂಡ ನಾವು ರೋಗದ ಬಗ್ಗೆ ಹೆಚ್ಚಿನ ನಿರ್ವಹಣೆಯನ್ನು ತಗೋಬೇಕಾಗುತ್ತೆ ರೋಗ ಬರದಂತೆ ತಡೆಗಟ್ಟೋಕೆ. ಸೊ ಆರ್ಥಿಕ ನಷ್ಟಕ್ಕೆ ಬ್ರೇಕ್ ಹಾಕುವಲ್ಲಿ ನಾನು ಹೇಳ್ದಂಗೆ ಲಸಿಕೆಗಳು ಬಹಳ ಮುಖ್ಯವಾದ ಕೆಲಸನ ಮಾಡ್ತಾ ಇದ್ದೆ. ಸೊ ಇದರಲ್ಲಿ ಯಾವ್ಯಾವ ತಿಂಗಳಲ್ಲಿ ರೋಗದ ಲಸಿಕೆಗಳು ಹಾಕ್ಸ್ಬೇಕು, ನಮ್ಗೆ ಗೊತ್ತು ಕೆಲವು ಟೈಮು ಲಸಿಕೆಗಳ ಸರಬರಾಜು ಆ ತಿಂಗಳೇ ಆಗದೇ ಇರ್ಬೋದು, ಒಂದು ತಿಂಗಳು ಲೇಟ್ ಆಗ್ಬೋದು, ಆದರೂ ಕೂಡ ಅದನ್ನು ನಾವು ಬಂದಾಗ ಹಾಕ್ಸ್ಕೋಬೇಕಾಗುತ್ತೆ. ಔಟ್ ಬ್ರೇಕ್ ಅಂತ ಹೇಳ್ತೀವಿ, ಔಟ್ ಬ್ರೇಕ್ ಆಗುತ್ತೆ. ಕೆಲವು ಕಡೆ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ರಾಸುಗಳು ಸಾಯುವಂಥ ಪರಿಸ್ಥಿತಿ ಬರ್ತದೆ. ಸೊ ಅಂಥ ಜಾಗದಲ್ಲಿ ನಾವು ವರ್ಷಕ್ಕೆ ಎರಡು ಬಾರಿ ವ್ಯಾಕ್ಸಿನೇಷನ್ನ ಲಸಿಕೆಗಳನ್ನ ಹಾಕ್ಸ್ಕೋಬೇಕಾಗುತ್ತೆ. ಕೆಲವು ಈ ಚರ್ಮಗಂಟು ರೋಗ ಇರ್ಬೋದು, ಅದಕ್ಕೆ ಎಂಥ ಗಳಲೆ ರೋಗ ಇರ್ಬೋದು, ಚಪ್ಪೆ ರೋಗ, ಅಂಥ ಜಾಗದಲ್ಲಿ ಕೇಂದ್ರೀಕೃತ ಆಗಿದೆ ಆ ರೋಗ ಅಂತ ಹೇಳಿದ್ರೆ ವರ್ಷಕ್ಕೆ ಎರಡು ಸಲ ವ್ಯಾಕ್ಸಿನ್ ಮಾಡಿಸ್ಬೇಕಾಗತ್ತೆ. ಸೊ ಈ ರೀತಿ ಮಾಡಿಸೋದ್ರಿಂದ ಅವು ಯಾವುದೇ ರೀತಿ ಕಾಯಿಲೆಗೆ ತುತ್ತಾಗಲ್ಲ, ತುತ್ತಾದರೂ ಕೂಡ ಬಹಳ ಬೇಗ ರಿಕವರಿ ಆಗ್ತವೆ, ಹುಷಾರಾಗ್ತವೆ, ಅದರಿಂದ ತುಂಬವಾದ ಆರ್ಥಿಕ ನಷ್ಟ ಅಂತೂ ಆಗಲ್ಲ. ಈ ರೀತಿ ಅದ್ರ ಜೊತೆಗೆ ನೈರ್ಮಲ್ಯತೆ ಕಾಪಾಡೋದು, ವೈಜ್ಞಾನಿಕವಾಗಿ ಸಾಕುವಂಥ ವೈಜ್ಞಾನಿಕ ಸಾಕುವುದರಿಂದ ಫಾರ್ಮುಲೇಷನ್ಸ್ ಈಗ ನೋಡಿರ್ಬೋದು ನೀವು ಡೈರಿಗಳಲ್ಲಿ ಎಲ್ಲ ಕಡೆಯೂ ಕೂಡ ಉತ್ತಮವಾದ ಪೌಷ್ಟಿಕ ಆಹಾರ ಕೊಡ್ತಾ ಇದ್ದಾರೆ. ಪೌಷ್ಟಿಕ ಆಹಾರ ಯಾಕೆ ಕೊಡ್ತಾರೆ ಅಂದರೆ ಅದರಿಂದ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ, ಮೊಟ್ಟೆ ಮಾಂಸದ ಇಳುವರಿ ಜಾಸ್ತಿ ಆಗುತ್ತೆ, ಮತ್ತು ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ಲಸಿಕೆ ನೀಡೋದ್ರಿಂದ ಅದರ ಏನು ಫಲಿತಾಂಶ ನಮಗೆ ಉತ್ತಮವಾಗಿ ಬರ್ತದೆ. ಸೊ ಅದಕ್ಕೆ ಇದೆಲ್ಲದನ್ನೂ ಕೂಡ ಒಟ್ಟಿಗೆ ಸೇರಿಸಿ ನಾವು ಕ್ರಮಗಳನ್ನು ಜರುಗಿಸ್ಕೋಬೇಕಾಗುತ್ತೆ.
1: ಅಂದರೆ ತಾವು ಪಶುಪಾಲನೆ ಉದ್ಯೋಗ ಮಾಡ್ತಾ ಇದ್ದೀರಾ ಅಂದರೆ ಲಸಿಕಾ ಕಾರ್ಯಕ್ರಮದ ಯಾವುದೇ ಕಾರಣಕ್ಕೂ ನೀವು ನಿರ್ಲಕ್ಷ್ಯ ಮಾಡೋಂಗಿಲ್ಲ, ವರ್ಷದಲ್ಲಿ ಎರಡು ಮೂರು ಸರಿ ನೀವು ಅದ್ರ ಬಗ್ಗೆ ನೀವು ಜ್ಞಾಪಕ ಇಟ್ಕೊಂಡು ನೀವು ನಿಮ್ಮ ಪ್ರಾಣಿಗಳನ್ನು ರಕ್ಷಿಸ್ಕೋಬೇಕು.
0: ಮತ್ತೆ ಸರ್, ರೈತ ಬಾಂಧವರು ಕೂಡ ಈ ವೈಜ್ಞಾನಿಕ ಸಾಕಾಣಿಕೆಗೆ ತುಂಬಾ ಸ್ಪಂದಿಸ್ತಿದ್ದಾರೆ. ಅವರು ನಮ್ಮನ್ನ ಅಧಿಕಾರಿಗಳನ್ನ ಎಷ್ಟೊಂದು ಪ್ರಶ್ನೆಗಳನ್ನ ಕೇಳ್ತಾರೆ, ತಿಳ್ಕೊತಾರೆ. ಅವರು ಕೂಡ ಈ ಯಾವ ರೀತಿ ಸಾಕ್ಬೋದು ಅದ್ರ ಬಗ್ಗೆ ಅಂದ್ರೆ ಇಳುವರಿ ಹೆಚ್ಚು ಮಾಡೋದಕ್ಕೆ ಹೆಚ್ಚಿನ ಒತ್ತನ್ನ ಕೊಡ್ತಾ ಇದ್ದಾರೆ.
1: ಅದೇ ಹೈನುಗಾರಿಕೆ ಕೂಡ ತುಂಬಾ ಮಹತ್ವದ ಪಾತ್ರ ವಹಿಸುತ್ತೆ ಆರ್ಥಿಕತೆಯಲ್ಲಿ, ಇದು ಇದರ ಕೊಡುಗೆ ತುಂಬಾ ಇದೆ. ತುಂಬಾ ಸಂತೋಷ ಡಾಕ್ಟರ್ ಸುಮತಿ ಬಿ ಆರ್ ಅವರೇ, ಪಶುವೈದ್ಯರಾಗಿ ಬೆಂಗಳೂರಿನ ಪಶುವೈದ್ಯಕೀಯ ಕಾಲೇಜಿನಲ್ಲಿ ತಾವು ವಿಜ್ಞಾನಿಗಳು ಮತ್ತು ಸಹಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ನಮ್ಮ ರೈತರಿಗೆ ಇವತ್ತು ವಿವಿಧ ಲಸಿಕೆಗಳ ಕಾರ್ಯಕ್ರಮ ಮತ್ತು ಲಸಿಕೆ ಹಾಕೋದ್ರಿಂದ ನಿಮಗೆ ಯಾವ ಥರ ಅದು ರಕ್ಷಣೆ ಕೊಡುತ್ತೆ ಮತ್ತು ನಿಮಗೆ ಆರ್ಥಿಕವಾಗಿ ನೀವು ಹೇಗೆ ಸದೃಢ ಆಗ್ಬೋದು ಈ ಎಲ್ಲ ಕುರಿತು ತುಂಬ ಮಹತ್ವದ ಮಾಹಿತಿ ಕೊಟ್ಟಿದ್ದೀರಿ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಸುಮತಿ ಅವ್ರ ಜೊತೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ
0: 9945064174.
1: ಇನ್ನೊಮ್ಮೆ
0: 9945064174.
1: ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು ಸರ್.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್.
1: ವೀಕ್ಷಕರೇ, ಎಚ್ಚರದಿಂದಿರಿ. ಬ್ರೇಕಿಂಗ್ ನ್ಯೂಸ್ ಆಗದಂತೆ ಇರಬೇಕೆಂದರೆ ಹಣ ಕಳುಹಿಸುವಾಗ ಯಾವಾಗಲೂ ಹೆಸರು ಮತ್ತು ಅಮೌಂಟ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ.
2: ಆರ್ಬಿಐ ಹೇಳುತ್ತೆ, ಯಾರಿಗಾದ್ರೂ ಪೇಮೆಂಟ್ ಮಾಡುವಾಗ ಸ್ವಲ್ಪ ಹುಷಾರು.
3: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
4: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
3: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.

ಇದುವರೆಗೆ ಜನಪದ ಗೀತೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇಂದಿನ ಸಮಯ 7:34 ಆಗಲಿದೆ. ಮೊದಲಿಗೆ ಕೇಳಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಸಮಯ 7:34 ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು. ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ವ್ಯಾಪಾರ, ಹೂಡಿಕೆ ಮತ್ತು ಆರ್ಥಿಕ ಸಹಕಾರದ ಬಲವರ್ಧನೆಗೆ ಭಾರತ ಬೆಲ್ಜಿಯಂ ಬದ್ಧತೆ. 5 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರ ದ್ವಿಗುಣಗೊಳಿಸುವ ಗುರಿ. ರಕ್ಷಣಾ ರಾಜತಾಂತ್ರಿಕತೆಗೆ ಸಂಬಂಧಿಸಿದ ರಕ್ಷಾ ಕಾರ್ಯತಂತ್ರ ದಾಖಲೆ ಬಿಡುಗಡೆಗೊಳಿಸಿದ ಸಚಿವ ರಾಜನಾಥ್ ಸಿಂಗ್. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 1,252 ಏರಿಕೆ. ಮೂಲಸೌಕರ್ಯ ಮರು ನಿರ್ಮಾಣಕ್ಕೆ ಅಂತಾರಾಷ್ಟೀಯ ನೆರವಿಗೆ ಮನವಿ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಚಿರಾಗ್ ಜೋಡಿ. ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಇಂದು ಭಾರತ ಹಾಂಗ್ಕಾಂಗ್ ಮುಖಾಮುಖಿ. ವಾರ್ತೆಗಳ ವಿವರ. ವ್ಯಾಪಾರ, ಹೂಡಿಕೆ ಮತ್ತು ಆರ್ಥಿಕ ಸಹಕಾರದ ಬಲವರ್ಧನೆಗೆ ಭಾರತ ಮತ್ತು ಬೆಲ್ಜಿಯಂ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ಇಂದು ಬಿಡುಗಡೆಗೊಳಿಸಿದ ಜಂಟಿ ಹೇಳಿಕೆಯಲ್ಲಿ ಉಭಯ ರಾಷ್ಟಗಳು ಮುಂಬರುವ 5 ವರ್ಷಗಳಲ್ಲಿ ತಮ್ಮ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು ದ್ವಿಗುಣಗೊಳಿಸುವ ಗುರಿಯನ್ನು ನಿಗದಿಪಡಿಸಿವೆ. ನವದೆಹಲಿಯಲ್ಲಿ ಇಂದು ಭಾರತ ಹಾಗೂ ಬೆಲ್ಜಿಯಂ ನಡುವೆ ರಕ್ಷಣಾ ಸಹಕಾರ, ನವೀಕರಿಸಬಹುದಾದ ಇಂಧನ, ಸೈಬರ್ ಅಪರಾಧ ಸೇರಿದಂತೆ ಗಡಿಯಾಚುಗಿನ ಅಪರಾಧಗಳ ತಡೆ ಹಾಗೂ ರಾಜತಾಂತ್ರಿಕ ತರಬೇತಿ ಕ್ಷೇತ್ರಗಳಲ್ಲಿ ಹಲವು ಪ್ರಮುಖ ಒಪ್ಪಂದಗಳು ಮತ್ತು ತಿಳುವಳಿಕಾ ಪತ್ರಗಳಿಗೆ ಸಹಿ ಹಾಕಲಾಗಿದೆ. ಭಾರತಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿರುವ ಬೆಲ್ಜಿಯಂ ಪ್ರಧಾನಮಂತ್ರಿ ಬಾರ್ಟ್ ಡಿ ವೆವರ್ ಅವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದ್ವಿಪಕ್ಷೀಯ ಮಾತುಕತೆ ನಡೆಸಿ ಉಭಯ ದೇಶಗಳ ಬಾಂಧವ್ಯ ಹಾಗೂ ಜಾಗತಿಕ ವಿಷಯಗಳ ಕುರಿತು ವಿಸ್ತೃತವಾಗಿ ಚರ್ಚಿಸಿದರು. ಇದೇ ವೇಳೆ ಉಭಯ ರಾಷ್ಟಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರದಲ್ಲಿ ಹೆಚ್ಚುತ್ತಿರುವ ವಲಯಗಳ ವೈವಿಧ್ಯೀಕರಣವನ್ನು ಉಭಯ ನಾಯಕರು ಸ್ವಾಗತಿಸಿದರು. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತವು ಶೇಕಡ 7.8% ಜಿಡಿಪಿ ಪ್ರಗತಿ ಕಾಯ್ದುಕೊಂಡಿದ್ದು ಜಗತ್ತಿಗೆ ಭರವಸೆಯ ಕೇಂದ್ರವಾಗಿದೆ ಎಂದು ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದರು. ಮೊದಲ ಮಹಾಯುದ್ಧದಲ್ಲಿ ಬೆಲ್ಜಿಯಂ ನೆಲದಲ್ಲಿ ಹೋರಾಡಿದ ಸಾವಿರಾರು ಭಾರತೀಯ ಯೋಧರ ತ್ಯಾಗ ಎರಡೂ ದೇಶಗಳ ಐತಿಹಾಸಿಕ ಬಾಂಧವ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಸ್ಮರಿಸಿದ ಪ್ರಧಾನಿ, ಜೋರಾವರ್ ಟ್ಯಾಂಕ್ ನಿರ್ಮಾಣ ಹಾಗೂ ಆಂಧ್ರಪ್ರದೇಶದ ಕಾಕಿನಾಡದಲ್ಲಿ ನಿರ್ಮಾಣವಾಗುತ್ತಿರುವ ಬೃಹತ್ ಗ್ರೀನ್ ಅಮೋನಿಯಾ ಯೋಜನೆಯಲ್ಲಿ ಎರಡೂ ದೇಶಗಳು ಜಂಟಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ತಿಳಿಸಿದರು. ಇನ್ನು ಸೆಮಿಕಂಡಕ್ಟರ್ ಮತ್ತು ನಿರ್ಣಾಯಕ ಖನಿಜಗಳ ಮರುಬಳಕೆಯಲ್ಲೂ ಜಂಟಿಯಾಗಿ ಕೆಲಸ ಮಾಡಲು ಉಭಯ ರಾಷ್ಟಗಳು ನಿರ್ಧರಿಸಿವೆ. ಭಯೋತ್ಪಾದನಾ ನಿಗ್ರಹಕ್ಕೆ ಸಮಗ್ರ ಮತ್ತು ಜಾಗತಿಕ ದೃಷ್ಟಿಕೋನವನ್ನು ಅನುಸರಿಸುವ ಬದ್ಧತೆಯನ್ನು ಉಭಯ ರಾಷ್ಟಗಳು ಪುನರುಚ್ಚರಿಸಿದ್ದು, ಅಂತಾರಾಷ್ಟೀಯ ಸಮುದಾಯ ಭಯೋತ್ಪಾದನಾ ಸಂಘಟನೆಗಳು, ಭಯೋತ್ಪಾದಕ ಜಾಲಗಳು, ಅವರ ಅಡಗುತಾಣ ಮತ್ತು ಹಣಕಾಸು ಮೂಲಗಳ ವಿರುದ್ದ ಒಗ್ಗಟ್ಟಿನಿಂದ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿವೆ. ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೆವರ್ ಅವರು ಭಾರತವನ್ನು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ಹಾಗೂ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಶಕ್ತಿ ಎಂದು ಬಣ್ಣಿಸಿದ್ದು, ತಂತ್ರಜ್ಞಾನ ಮತ್ತು ವಾಣಿಜ್ಯ ರಂಗದಲ್ಲಿ ಭಾರತದೊಂದಿಗೆ

0: ಜಗತ್ತಿಗಿನ ಸಹಭಾಗಿತ್ವವನ್ನು ಮತ್ತಷ್ಟು ವಿಸ್ತರಿಸುವುದಾಗಿ ಹೇಳಿದರು. ನವದೆಹಲಿಯಲ್ಲಿ ಇಂದು ಸೆಷಲ್ಸ್ ಶಾಸನ ಸಭೆಯ ಸಭಾಪತಿ ಅಜರಲ್ ಎರ್ನೆಸ್ಟಾ ಅವರ ನೇತೃತ್ವದ ಸಂಸದೀಯ ನಿಯೋಗವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭೇಟಿಯಾಗಿ ಉಭಯ ದೇಶಗಳ ನಡುವಿನ ಸುದೀರ್ಘ ಹಾಗೂ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಆಧಾರಿತ ಬಾಂಧವ್ಯವನ್ನು ಪುನರುಚ್ಚರಿಸಿದ್ದಾರೆ. ಈ ಸಭೆಯಲ್ಲಿ ಕಡಲ ಭದ್ರತೆ, ನವೀಕರಿಸಬಹುದಾದ ಇಂಧನ, ಸಾಗರೋತ್ಪನ್ನ ವಲಯದ ಸಹಕಾರ ಮತ್ತು ಸಾಮರ್ಥ್ಯ ವೃದ್ಧಿಯ ಕ್ಷೇತ್ರಗಳಲ್ಲಿ ಭಾರತ ಸೆಷಲ್ಸ್ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ವಿಸ್ತೃತ ಚರ್ಚೆ ನಡೆಯಿತು. ನವದೆಹಲಿಯಲ್ಲಿ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಕ್ಷಣಾ ರಾಜತಾಂತ್ರಿಕತೆಗೆ ಸಂಬಂಧಿಸಿದ ರಕ್ಷ ಎಂಬ ಮಹತ್ವದ ದಾಖಲೆಯನ್ನು ಬಿಡುಗಡೆ ಮಾಡಿದರು. ಮುಂದಿನ 10 ವರ್ಷಗಳಲ್ಲಿ ಜಾಗತಿಕ ರಕ್ಷಣಾ ಪಾಲುದಾರಿಕೆಯನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಭಾರತದ ಕಾರ್ಯತಾಂತ್ರಿಕ ದೃಷ್ಟಿಕೋನ ಮತ್ತು ಮಾರ್ಗಸೂಚಿಯನ್ನು ಈ ಸಮಗ್ರ ದಾಖಲೆಯು ಒಳಗೊಂಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ದೇಶದ ಭದ್ರತಾ ಗುರಿಗಳನ್ನು ಜಾಗತಿಕ ಸಹಕಾರದೊಂದಿಗೆ ಸಂಯೋಜಿಸುವ ಮೂಲಕ ದೀರ್ಘಕಾಲೀನ ಸ್ಥಿರತೆ ಹಾಗೂ ಪರಸ್ಪರ ಪ್ರಗತಿಯನ್ನು ಸಾಧಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಭಾರತದ ವಿದೇಶಾಂಗ ನೀತಿಯಲ್ಲಿ ರಕ್ಷಣಾ ರಾಜತಾಂತ್ರಿಕತೆಯು ಪ್ರಮುಖ ಅಂಶವಾಗಿದ್ದು ಜಾಗತಿಕ ಮಟ್ಟದಲ್ಲಿ ಶಾಂತಿ, ಸ್ಥಿರತೆ ಹಾಗೂ ನಿಯಮಾಧಾರಿತ ವ್ಯವಸ್ಥೆಯನ್ನು ಕಾಯ್ದುಕೊಳ್ಳಲು ರಕ್ಷಾ ಚೌಕಟ್ಟಿನ ದಾರಿದೀಪವಾಗಲಿದೆ. ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತ ಸಾಧಿಸಿರುವ 7.8% ಜಿಡಿಪಿ ಪ್ರಗತಿಯಲ್ಲಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಪಾತ್ರ ಪ್ರಮುಖವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಶ್ಲಾಘಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಮುಕ್ತ ವ್ಯಾಪಾರ ಒಪ್ಪಂದಗಳ ಸದ್ಬಳಕೆ ಕುರಿತ ರಾಷ್ಟೀಯ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೇಶದ ರಫ್ತು ವ್ಯಾಪಾರವನ್ನು ಜಾಗತಿಕ ಮಟ್ಟದಲ್ಲಿ ಹೆಚ್ಚಿಸಲು ಭಾರತ ಮಾಡಿಕೊಳ್ಳುತ್ತಿರುವ ಮುಕ್ತ ವ್ಯಾಪಾರ ಒಪ್ಪಂದಗಳ ಸೌಲಭ್ಯಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸಿಕೊಳ್ಳುವಂತೆ ಅವರು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 1,252 ಏರಿಕೆಯಾಗಿದ್ದು ಸುಮಾರು 4,216 ಜನರು ಇನ್ನೂ ನಾಪತ್ತೆಯಾಗಿದ್ದಾರೆ. ಪ್ರವಾಹದ ಹಿನ್ನೆಲೆಯಲ್ಲಿ ಹಾನಿಗೊಳಗಾದ ಮೂಲಸೌಕರ್ಯಗಳ ಪುನರ್ ನಿರ್ಮಾಣ ಹಾಗೂ ಪುನರ್ವಸತಿಗಾಗಿ ನೇಪಾಳ ಸರ್ಕಾರ ಅಂತಾರಾಷ್ಟೀಯ ಸಮುದಾಯದಿಂದ ಹೆಚ್ಚುವರಿ ನೆರವು ಕೋರಲು ನಿರ್ಧರಿಸಿದೆ. ಕಠ್ಮಂಡುವಿನಲ್ಲಿ ರಾಜತಾಂತ್ರಿಕ ನಿಯೋಗಗಳು ಹಾಗೂ ವಿಶ್ವಬ್ಯಾಂಕ್, ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಮತ್ತು ವಿಶ್ವಸಂಸ್ಥೆಯ ಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ನೇಪಾಳದ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಈ ಮಾಹಿತಿ ನೀಡಿದ್ದಾರೆ. ಪ್ರವಾಹದಲ್ಲಿ ನಾಪತ್ತೆಯಾಗಿರುವ 583 ವಿದೇಶಿ ಪ್ರಜೆಗಳ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದ್ದು, ಹಿಮಾಲಯ ಪ್ರದೇಶದಲ್ಲಿ ಹೆಚ್ಚುತ್ತಿರುವ ಹವಾಮಾನ ವೈಪರೀತ್ಯ ಹಾಗೂ ಪ್ರಕೃತಿ ವಿಕೋಪದ ಅಪಾಯಗಳನ್ನು ತಗ್ಗಿಸಲು ತಕ್ಷಣದ ಜಾಗತಿಕ ನೆರವಿನ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಹಿಮ ನದಿ ಸರೋವರ ಸ್ಫೋಟ, ಪ್ರವಾಹ ಮತ್ತು ಹಿಮ ಕುಸಿತದ ಅಪಾಯದ ಹಿನ್ನೆಲೆಯಲ್ಲಿ ಅಂತಹ ಅಪಾಯ ತಡೆಗೆ ಹಿಮಾಲಯ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಸಿದ್ದತೆಯನ್ನು ಕೇಂದ್ರ ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಇಂದು ಪರಿಶೀಲಿಸಿದರು. ಅಪಾಯಕ್ಕೆ ಒಳಗಾಗಬಹುದಾದ ಹಿಮ ನದಿ ಸರೋವರಗಳು ಮತ್ತು ಹಿಮ ಕುಸಿತ ಸಂಭವನೀಯ ಪ್ರದೇಶಗಳ ನಿರಂತರ ಮೇಲ್ವಿಚಾರಣೆ, ಮುನ್ನೆಚ್ಚರಿಕೆ ವ್ಯವಸ್ಥೆ ಹಾಗೂ ಸಂತ್ರಸ್ತರ ತ್ವರಿತ ಸ್ಥಳಾಂತರಕ್ಕೆ ಅಗತ್ಯ ಸಿದ್ದತೆ ಕೈಗೊಳ್ಳುವಂತೆ ಅವರು ಸೂಚಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ತಮ್ಮ ಲೋಕಸಭಾ ಕ್ಷೇತ್ರ ವಾರಾಣಸಿಯ ಪ್ರವಾಹ ಪರಿಸ್ಥಿತಿಯ ಕುರಿತು ಪರಿಶೀಲನೆ ನಡೆಸಿದರು. ಜಿಲ್ಲಾಧಿಕಾರಿ ಸತ್ಯೇಂದ್ರ ಕುಮಾರ್ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಅವರು, ಪ್ರವಾಹ ಪರಿಸ್ಥಿತಿಯ ಕುರಿತು ವಿವರವಾದ ಮಾಹಿತಿ ಪಡೆದರು. ಪ್ರವಾಹ ಪರಿಹಾರ ಶಿಬಿರಗಳಲ್ಲಿ ಮಾಡಲಾಗಿರುವ ವ್ಯವಸ್ಥೆಗಳ ಬಗ್ಗೆಯೂ ಪ್ರಧಾನಿ ವಿಚಾರಿಸಿದರು. ಪ್ರವಾಹ ಪರಿಹಾರ ಕಾರ್ಯಾಚರಣೆಗಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ನಡೆಸಬೇಕು ಹಾಗೂ ಸಂತ್ರಸ್ತರಿಗೆ ತಕ್ಷಣದ ನೆರವು ಒದಗಿಸಬೇಕು ಎಂದು ಅವರು ಸೂಚಿಸಿದರು. ಇದೇ ವೇಳೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಫರೂಕಾಬಾದ್ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ನಡೆಸಿದರು. ಉತ್ತರ ಪ್ರದೇಶದ 32 ಜಿಲ್ಲೆಗಳು ಇದುವರೆಗೆ ಪ್ರವಾಹದಿಂದಾಗಿ ಬಾಧಿತವಾಗಿವೆ. ಸದ್ಯ 22 ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಣಾಮ ಮುಂದುವರೆದಿದೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸರ್ಕಾರ ವ್ಯಾಪಕ ಪರಿಹಾರ ಜಾಲವನ್ನು ಸ್ಥಾಪಿಸಿದೆ. ನಾವೀನ್ಯತೆ, ಗುಣಮಟ್ಟ ಹಾಗೂ ಸ್ಪರ್ಧಾತ್ಮಕ ದರಗಳ ಆಧಾರದಲ್ಲಿ ಭಾರತವು ವಿಶ್ವದ ಅಗ್ರ ಆಟೋಮೊಬೈಲ್ ಉದ್ಯಮವಾಗುವ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ

चाहिए कितनी अर्ज है।